ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಈ ದಿನದ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಈ ದಿನ 1948 ಶಕವರ್ಷ, ಜ್ಯೇಷ್ಠ ಮಾಸದ 7ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 28ನೇ ತಾರೀಕು ಗುರುವಾರ. ಸಮಯ 5:58.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 6:01 ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುಸಜ್ಜಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟದ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟನೆ ಮಾಡಲಿದ್ದಾರೆ. 2 ದಿನಗಳ ಈ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಕಾರ್ಯತಂತ್ರಗಳ ಕುರಿತು ಚರ್ಚಿಸುವಂತಹ ಉದ್ದೇಶವನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕಲ್ಲಿದ್ದಲು ಸಚಿವಾಲಯ ಇಂದು ನವದೆಹಲಿಯಲ್ಲಿ 37,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಪ್ರಾರಂಭಿಸಲಾದಂತಹ ಮೇಲ್ಮೈ ಕಲ್ಲಿದ್ದಲು ಮತ್ತು ಲಿಗ್ನೈಟ್ ಅನಿಲೀಕರಣ ಯೋಜನೆಗಳ ಉತ್ತೇಜನ ಕುರಿತು ರೋಡ್ ಶೋ ಆಯೋಜನೆ ಮಾಡಲಿದೆ. ಇಂದು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ದೇಶದ ಮುಸ್ಲಿಂ ಸಮುದಾಯದವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಶುಭಾಶಯ ಕೋರಿದ್ದಾರೆ. ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆ ವಿಸ್ತೃತ ಚರ್ಚೆಯನ್ನು ನಡೆಸಲಾಗಿದ್ದು ವಿವಿಧ ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ. ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶೀಘ್ರವೇ ಪ್ರಕಟಿಸಲಾಗುವುದು ಎಂದು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಿಳಿಸಿದ್ದಾರೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು, ಸ್ಫೋಟಕ ವಸ್ತುಗಳ ಅನಧಿಕೃತ ಆನ್ಲೈನ್ ಮಾರಾಟ ಮತ್ತು ಜಾಹೀರಾತುಗಳ ವಿರುದ್ದ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ನಿಯಂತ್ರಕ ಕ್ರಮವನ್ನು ಪ್ರಾರಂಭಿಸಿದೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಇಸ್ರೇಲ್ ಸಿದ್ದವಾಗಿದೆ ಎಂದು ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಟ್ಸ್ಮ್ಯಾನ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟೀಯ ಕೃತಕ ಬುದ್ದಿಮತ್ತೆ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಅವರು ಮಾತನಾಡಿದರು. ಆಕಾಶವಾಣಿಗೆ ಈಗ 9 ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇದೇ 30ರಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಗಂಟೆಗೆ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಈಗ ನಾದೋಪಾಸನೆ ಕೇಳುತ್ತೀರಿ. ಶುಭೋದಯ ಕರ್ನಾಟಕ ಎಂದಿನಂತೆ 7:15. ಒಂಬತ್ತು ಗಂಟೆಗೆ ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು 11:02. 11:30 ಕಲಾಭಾರತಿ ಪ್ರಸಾರವಾಗುವುದು. 12:05 ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕರೆ ಮಾಡಿ ಹಾಡು ಕೇಳಿ. ಕರೆಗೊಂದು ಹಾಡು 12:05. 1:20 ನಮ್ಮ ನಾಡು, ನಾಡು ನುಡಿ ಕುರಿತ ಕಾರ್ಯಕ್ರಮ. ಸ್ಪಂದನ 2:15 ನಮ್ಮ ನಿಮ್ಮ ಮಾತು. ಚಿತ್ರತಾನ 2:40. ಪರಿಮಳ ಸಾಯಂಕಾಲ 4:00. 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ನಡುವೆ ಕಾನೂನಿನ ಅರಿವು ನ್ಯಾಯವಾಣಿ ಪ್ರಸಾರವಾಗುವುದು. ಸೇಫ್ ಡ್ರೈವ್ ಗಾನ ಭಜನ 6:02. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಬೆಳಿಗ್ಗೆ 7:15 ಪ್ರಸಾರವಾಗುತ್ತೆ. ಅದರ ಮರುಪ್ರಸಾರವನ್ನು 6:55 ನೀವು ಆಲಿಸುತ್ತೀರಿ. ಆಕಾಶಬುಟ್ಟಿ ಆಕಾಶವಾಣಿಗೆ 90 ತುಂಬಿದ ಸಂಭ್ರಮದ ಕಾರ್ಯಕ್ರಮ ಸರಣಿಗಳು 7:07. ಇಂದು ಕೇಳುಗರಾದ ಅಂಬಾರಾಯ ಎಂ ಕೋಣೆ ಅರ್ಜುನಗಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಕಗ್ಗದ ಸಿರಿ ಪ್ರಸಾರವಾಗುವುದು. 8:02 ನಮ್ಮ ಆಯ್ಕೆ. 9:00 ಕೇಳಬಹುದು ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ಸಮಯ ಆಗಿದೆ 6:18. ಕೇಳ್ತಾ ಇದ್ದೀರಿ ನಾದೋಪಾಸನೆ, ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಮುಸ್ಲಿಂ ಬಾಂಧವರು ಈ ದಿನ ಬಕ್ರೀದ್ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಧುಲ್ ಹಿಜಾ ತಿಂಗಳು. ಮುಸ್ಲಿಂ ಬಾಂಧವರ ಪಂಚಾಂಗದ ಪ್ರಕಾರ ಇದು ವಿಶೇಷ ತಿಂಗಳು. ಸಾಮಾನ್ಯವಾಗಿ ಧುಲ್ ಹಿಜಾ ತಿಂಗಳ 10ನೇ ದಿನ ಬಕ್ರೀದ್ ಬರುತ್ತೆ. ಪ್ರವಾದಿ ಇಬ್ರಾಹಿಂ ಅವರು ಅಲ್ಲಾಹನ ಮೇಲಿನ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದ ದಿನ ಬಕ್ರೀದ್. ತಮ್ಮ ಮಗನನ್ನೇ ಬಲಿ ನೀಡಲು ಅವರು ತಯಾರಾಗ್ತಾರೆ. ತ್ಯಾಗ ಬಲಿದಾನದ ಹಬ್ಬ ಬಕ್ರೀದ್. ಬಕ್ರೀದ್ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆಗಳು ಎಲ್ಲೆಡೆ ನಡೆಯುತ್ತವೆ. ಎಲ್ಲರಿಗೂ ಶುಭವಾಗಲಿ. ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬ ಶಾಂತಿ ನೆಮ್ಮದಿಯನ್ನ ತರಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಈಗ ಒಂದು ಬಕ್ರೀದ್ ಹಾಡು.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ಕೆಲವೊಂದು ಸಲ ನಮ್ಮ ತಪ್ಪು ಇಲ್ಲದಿದ್ದರೂ ನಾವು ರಾಜಿಯಾಗುತ್ತೇವೆ. ಕೆಲವೊಂದು ಸಲ ನಮ್ಮ ತಪ್ಪು ಇಲ್ಲದಿದ್ದರೂ ನಾವು ರಾಜಿಯಾಗುತ್ತೇವೆ. ಹಾಗೆಂದು ಅದು ನಮ್ಮ ಬಲಹೀನತೆ ಅಲ್ಲ, ನಮ್ಮ ಅಹಂ ಬಿಟ್ಟು ನಮ್ಮ ನಡುವಿನ ಸಂಬಂಧಕ್ಕೆ ನಾವು ನೀಡುವ ಅತಿ ಅಮೂಲ್ಯ ಬೆಲೆ. ಹೇಗೆಂದರು ಕುವೆಂಪು.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಆಶೀರ್ವಾದಗಳಿಗೆ ಬದುಕುಳಿದವರು ಹಾಗೆ ಶಾಪಗಳಿಗೆ ಸತ್ತವರು ಯಾರೂ ಇಲ್ಲ. ರಮಣ ಮಹರ್ಷಿಗಳು.

ಈಗ ಸಮಯ 6:55. ಕೊನೆಯದಾಗಿ, ಸಹನೆ, ಸಮಾಧಾನ, ಶಾಂತಿ ಇಲ್ಲದ ಮನುಷ್ಯ ಜಗತ್ತಿನಲ್ಲಿ ಏನನ್ನೂ ಸಾಧಿಸಲಾರ, ಹೀಗೆಂದರು ರವೀಂದ್ರನಾಥ ಟ್ಯಾಗೋರ್.

0: ಗುಣವಂತನೆಂದು ಭಗವಂತ ನಿನ್ನ ಪೊರೆವ, ಧನ್ಯನಾಗು ಜಗಮಾನ್ಯನಾಗು ಧನ ಸೌಭಾಗ್ಯ ಕೊಡುವ ಪರಪರ ಹರಿ ವಿಠಲ.
1: ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ಗೆ 3 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಭಾಗವಾಗಿ ಅವರು ಇದೇ 29ರಂದು ಗಡಿ ಜಿಲ್ಲೆ ಕಚ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಸಚಿವರು ಅಂತಾರಾಷ್ಟೀಯ ಗಡಿಯಲ್ಲಿರುವ ಅತ್ಯಂತ ಸೂಕ್ಷ್ಮ ಮತ್ತು ಕಾರ್ಯತಂತ್ರದ ಮಹತ್ವದ ಹರಾಮಿ ನಾಲಾ ಪ್ರದೇಶವನ್ನು ಪರಿಶೀಲನೆ ನಡೆಸಲಿದ್ದಾರೆ. ಅಸ್ಸಾಂ ವಿಧಾನಸಭೆ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡಂತಹ ದೇಶದ 3ನೇ ರಾಜ್ಯವಾಗಿದೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು, ಸ್ಫೋಟಕ ವಸ್ತುಗಳ ಅನಧಿಕೃತ ಆನ್ಲೈನ್ ಮಾರಾಟ ಮತ್ತು ಜಾಹೀರಾತುಗಳ ವಿರುದ್ಧ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ನಿಯಂತ್ರಕ ಕ್ರಮವನ್ನು ಪ್ರಾರಂಭಿಸಿದೆ. 2026ರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧಿಸಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಇಂದು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ದೇಶದ ಮುಸ್ಲಿಂ ಸಮುದಾಯದವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಶುಭಾಶಯ ಕೋರಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆ 2026ರ ತಾತ್ಕಾಲಿಕ ಉತ್ತರ ಪತ್ರಿಕೆಯನ್ನು ಇದೇ ಮೊದಲ ಬಾರಿಗೆ ಬಿಡುಗಡೆ ಮಾಡಿದೆ. ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ಇದೇ 31ರ ಸಂಜೆ 6 ಗಂಟೆಯವರೆಗೆ upscionline.nic.in ಲಭ್ಯವಿರುವಂತಹ ಆನ್ಲೈನ್ ಪ್ರಶ್ನೆ ಪತ್ರಿಕೆ ಪೋರ್ಟಲ್ ಮೂಲಕ ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಎಂದು ಆಯೋಗ ತಿಳಿಸಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳ ಜೊತೆಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಮಿಸಿದ 4 ಚಿತಾಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು ಜೂನ್ 4ರಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಸುರಕ್ಷಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಪೊಲೀಸ್
2: ಮಿಸ್ ಸೀಮಾ?
1: ಹೌದು.
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದ್ ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ.

0: ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
1: ಹಲೋ ಮಮ್ಮ.
0: ಹಾಯ್.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
6: ಸಮಯ 7:05. ಈಗ ಪ್ರದೇಶ ಸಮಾಚಾರ.
7: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿ ಮಾತಿಗೂ ಬದ್ಧವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ವಾರ್ತೆಗಳ ವಿವರ: ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ್ದ ಪ್ರತಿ ಮಾತಿಗೂ ಬದ್ಧವಾಗಿ ನಡೆಯುವ ಮೂಲಕ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರದ 3 ವರ್ಷಗಳ ಸಾಧನೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡ ಅವರು, ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು, 4,26,00,000 ಪಡಿತರದಾರರು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ. ಪೌಷ್ಟಿಕ ಆಹಾರ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವತಿಯಿಂದ ನಡೆಸಲಾಗಿದ್ದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ 2025 ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅವರು, ರಾಜ್ಯದ ಪ್ರತಿಯೊಂದು ಸಮುದಾಯದ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶದಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಾವು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆದೇಶಿಸಲಾಗಿತ್ತು. ಅನಂತರ ಬಂದ ಸರ್ಕಾರಗಳು ವರದಿ ಸ್ವೀಕರಿಸಲು ಹಿಂದೇಟು ಹಾಕಿದ್ದರಿಂದ ಸಮೀಕ್ಷೆ 1 ದಶಕಗಳಷ್ಟು ಹಳೆಯದಾಗಿ ಸ್ವೀಕಾರವಾಗದೇ ಉಳಿದಿತ್ತು. 2ನೇ ಬಾರಿಗೆ ಮುಖ್ಯಮಂತ್ರಿಯಾದ ನಂತರ ಇನ್ನಷ್ಟು ವೈಜ್ಞಾನಿಕವಾಗಿ ಮಾಹಿತಿ ಕಲೆಹಾಕಲು ಮರುಗಣತಿಗೆ ಆದೇಶ ನೀಡಿದ್ದೆ. ಇಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿದ್ದೇನೆ ಎಂದು ಹೇಳಿದರು. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಜನತೆಯ ಹಿತದೃಷ್ಟಿಯಿಂದ ಪಕ್ಷ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನಾಯಕರಾದ ರಾಹುಲ್ ಗಾಂಧಿ, ರಾಜ್ಯಸಭೆಯ 4 ಸ್ಥಾನಗಳು ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದ್ದು, ರಾಜ್ಯ ನಾಯಕರಿಂದ ಸೂಕ್ತ ಮಾಹಿತಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಎಂದರು. ಯಾವುದೇ ಸಂದರ್ಭವಾದರೂ ಅದನ್ನು ನಿಭಾಯಿಸಲು ಪಕ್ಷಕ್ಕೆ ಸಾಮರ್ಥ್ಯವಿದೆ. ಈವರೆಗೂ ನಾಯಕತ್ವದ ವಿಚಾರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ನಿಗದಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ಪರೀಕ್ಷಾ ವರದಿ ಬಂದಿದ್ದು ಅದು ಸಂಪೂರ್ಣವಾಗಿ ನೆಗೆಟಿವ್ ಎಂದು ದೃಢಪಟ್ಟಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ವ್ಯಕ್ತಿಯೊಬ್ಬರಿಗೆ ಎಬೋಲಾ ಸೋಂಕು ತಗುಲಿದೆ ಎಂದು ವರದಿಯಾದ ತಕ್ಷಣವೇ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳು ಮತ್ತು ವೈದ್ಯಕೀಯ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ತಜ್ಞ ವೈದ್ಯರು ಸಮಗ್ರ ಪರಿಶೀಲನೆ ಬಳಿಕ ಎಬೋಲಾ ಸೋಂಕಿನಿಂದ ವ್ಯಕ್ತಿ ಬಾಧಿತನಾಗಿಲ್ಲ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆ ನಮ್ಮ ಸರ್ಕಾರದ ಅತ್ಯುನ್ನತ ಆದ್ಯತೆಯಾಗಿದ್ದು ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಭರವಸೆ ನೀಡಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
8: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
8: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
7: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಆಯೋಜಿಸಲಾಗಿದ್ದ ಮಾಧ್ಯಮ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ವಂಚಿತರಾಗಬಾರದು, ಅನರ್ಹ ಮತದಾರರು ಪಟ್ಟಿಯಲ್ಲಿ ಇರಬಾರದು ಎಂಬ ಉದ್ದೇಶದಿಂದ ಲೋಪದೋಷಗಳಿಲ್ಲದ ವಿನೂತನ ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ದಪಡಿಸುವುದೇ ಮತದಾರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ SIR 2026 ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರನಿಂದ ಅವರದ್ದೇ ಸಹಿಯಡಿ ಸಮಗ್ರ ಮಾಹಿತಿಯನ್ನು ಪಡೆದು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುವುದು ಎಂದರು. ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವ ಹೊಣೆ ಪ್ರತಿಯೊಬ್ಬ ಭಾರತೀಯನದ್ದಾಗಿದೆ. ಇದು ಕೇವಲ ಚುನಾವಣಾ ಆಯೋಗದ ಹೊಣೆಯಷ್ಟೇ ಅಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ 3 ಹಂತಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕೈಗೊಳ್ಳಲಾಗುತ್ತಿದ್ದು, ಮಾನ್ಯತೆ ಪಡೆದ ರಾಷ್ಟೀಯ ಹಾಗೂ ರಾಜ್ಯ ರಾಜಕೀಯ ಪಕ್ಷಗಳು ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಿಸಿಕೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕ ಹಾಗೂ ಜನಸಹಭಾಗಿತ್ವದ ಕಾರ್ಯವಾಗಿದ್ದು, ಮತದಾರರು, ರಾಜಕೀಯ ಪಕ್ಷಗಳು ಮತ್ತು ಚುನಾವಣಾ ಸಿಬ್ಬಂದಿ ಎಲ್ಲರೂ ಸಹಕರಿಸಬೇಕು ಎಂದರು. ನಾಡಿನೆಲ್ಲೆಡೆ ಇಂದು ಈದ್ ಉಲ್ ಅಧಾ ಬಕ್ರೀದ್ ಹಬ್ಬವನ್ನು ಶ್ರದ್ದಾಭಕ್ತಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ದಿನದಂದು ಮುಸ್ಲಿಮರು ಈದ್ಗಾ ಮೈದಾನ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಇಸ್ಲಾಮಿ ಕ್ಯಾಲೆಂಡರಿನ ದುಲ್ಹಜ್ ತಿಂಗಳ 10ರಂದು ಈದ್ ಉಲ್ ಅಧಾ ಅಥವಾ ಬಕ್ರೀದ್ ಹಬ್ಬ ಆಚರಿಸಲಾಗುತ್ತದೆ. ದೇವರ ಆಜ್ಞೆಯನ್ನು ಪಾಲಿಸಲು ಪ್ರವಾದಿ ಇಬ್ರಾಹಿಂ ತಮ್ಮ ಏಕೈಕ ಪುತ್ರನನ್ನು ತ್ಯಾಗ ಮಾಡಲು ಇಚ್ಛಿಸಿದ್ದರ ಸ್ಮರಣಾರ್ಥ ಈದ್ ಉಲ್ ಅಧಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಮಾಹಿತಿಯಲ್ಲಿ ಹಜ್ ಯಾತ್ರೆ ಕೂಡ ಕೈಗೊಳ್ಳಲಾಗುತ್ತದೆ. ಈ ಕುರಿತು ಮಾತನಾಡಿದ್ದಾರೆ ನವೀದ್ ಮುಲ್ಲಾ.
2: ಅಪ್ರತಿಮ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಈದ್ ಉಲ್ ಅಧಾ ಎಂದು ಕರೆಯಲ್ಪಡುವ ಬಕ್ರೀದ್ ಹಬ್ಬವನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ 12ನೇ ತಿಂಗಳಾದ ಜಿಲ್ ಹಜ್ಜಾದ 10ನೇ ದಿನ ಆಚರಿಸಲಾಗುತ್ತದೆ. ಪರಮದಯಾಮಯಿ ಕರುಣಾಮಯಿಯಾದ ಅಲ್ಲಾಹನಿಗೆ ತ್ಯಾಪ್ತರಾಗಿದ್ದ ಪ್ರವಾದಿ ಹಜರತ್ ಇಬ್ರಾಹಿಂ ಅಲಹಿಸ್ಸಲಾಂ ರವರ ತ್ಯಾಗದ ಪ್ರತೀಕವಾಗಿ ಈ ಬಕ್ರೀದ್ ಹಬ್ಬ ಆಚರಣೆ ಶತಮಾನಗಳಿಂದ ನಡೆದು ಬಂದಿದೆ. ರಂಜಾನ್ ಹಬ್ಬಕ್ಕಿಂತ ಬಕ್ರೀದ್ ಹಬ್ಬ ಭಿನ್ನವಾಗಿದೆ. ರಂಜಾನ್ನಲ್ಲಿ ರೋಜಾ ಅಂದರೆ ಉಪವಾಸ ಹಾಗೂ ದಾನಕ್ಕೆ ಆದ್ಯತೆ ನೀಡಿದರೆ, ಬಕ್ರೀದ್ ಹಬ್ಬದಲ್ಲಿ ಕುರ್ಬಾನಿ ಬಲಿಕರ್ಮ ಹಾಗೂ ಪವಿತ್ರ ಹಜ್ ಯಾತ್ರೆ ಈ ಹಬ್ಬದ ಜೀವಾಳವಾಗಿದೆ. ಕುರ್ಬಾನಿ ಎಂಬುದು ತ್ಯಾಗದ ಉದ್ದೇಶದಿಂದ ನೀಡುವ ಬಲಿಕರ್ಮವಾಗಿದೆ. ಹಜ್ ಯಾತ್ರೆ ಬಕ್ರೀದ್ ಹಬ್ಬದ ತಿರುಳು. ಹಲವು ಷರತ್ತುಗಳಿಗೆ ಒಳಪಟ್ಟು ಕುರ್ಬಾನಿ ಹಾಗೂ ಹಜ್ ಯಾತ್ರೆ ಎಲ್ಲ ಮುಸ್ಲಿಮರ ಮೇಲೆ ಕಡ್ಡಾಯವಾಗಿದೆ. ವ್ಯಕ್ತಿಯ ಆರ್ಥಿಕ ಸದೃಢತೆ ಇವೆರಡಕ್ಕೂ ಬಹುಮುಖ್ಯ ಷರತ್ತುಗಳಾಗಿವೆ.
7: ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಾಹನಗಳ ಸಂಚಾರ ಮಾರ್ಗ ತಾತ್ಕಾಲಿಕವಾಗಿ ಬದಲಾವಣೆ ಮಾಡಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಸಂಚಾರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಾರ್ಥನೆ ಮಾಡಲು ಬರುವ ಜನರ ವಾಹನಗಳಿಗೆ ನೆಹರು ಮೈದಾನ, ಎಂಟಿ ಮಿಲ್ ಗ್ರೌಂಡ್ ಹಾಗೂ ಹಳೆ ಹುಬ್ಬಳ್ಳಿ ಕೆಇಬಿ ಗ್ರಿಡ್ ಹತ್ತಿರ ತಾತ್ಕಾಲಿಕ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವ ಪರಂಪರೆಯ ತಾಣವಾದ ಹಂಪಿಯಲ್ಲಿ ಉತ್ಖನನ ಜರುಗಿ ಇತ್ತೀಚೆಗೆ ಆಳ್ವಾರ್ ವಿಗ್ರಹಗಳು ದೊರೆತಿದ್ದು, ಈಗ ಹಜಾರ ರಾಮನ ದೇವಸ್ಥಾನದ ಆವರಣದಲ್ಲಿ ಚಪ್ಪಡಿ ಕಲ್ಲು ಹಾಸುವಾಗ ಕಾಮಗಾರಿಗಾಗಿ ಮಣ್ಣು ಅಗೆಯುತ್ತಿದ್ದಾಗ ಮತ್ತೆರಡು ಆಳ್ವಾರ್ ವಿಗ್ರಹಗಳು ಮತ್ತು ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಎಂದು ಕರೆಯಲಾಗುತ್ತಿದ್ದ ವ್ಯಾಳದ ಕಲ್ಲಿನ ಕೆತ್ತನೆಯ ಜೊತೆಗೆ ಕಿರುಗಾಲಿವೆ ಪತ್ತೆಯಾಗಿವೆ. ಹಜಾರ ರಾಮನ ದೇವಸ್ಥಾನದಲ್ಲಿ ವ್ಯಾಳಗಳು ಬರೀ ಭಿತ್ತಿಚಿತ್ರ ರೂಪದಲ್ಲಿ ಮಾತ್ರ ಇರುವುದಿಲ್ಲ, ಕೆತ್ತನೆಯ ರೂಪ ಪಡೆದು ದೇವಸ್ಥಾನದ ಮಹಾದ್ವಾರದಲ್ಲಿ ಇಡಲಾಗಿತ್ತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ಅಧೀಕ್ಷಕರಾದ ಕೆ ರಾಮಕೃಷ್ಣ ರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದರಾದ ಡಾ ದೇವರಾಜ್ SM ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
9: ಹಂಪಿಯ ಅಜಾರಾರಾಮ ದೇವಸ್ಥಾನದಲ್ಲಿ ಸೂಕ್ಷ್ಮ ಮತ್ತು ಜಾಗರೂಕತೆಯಿಂದ ಹಾಗೂ ವೈಜ್ಞಾನಿಕವಾಗಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಆಳ್ವರ್ ವಿಗ್ರಹಗಳು ಪತ್ತೆಯಾಗಿವೆ. ಭವಿಷ್ಯ ಇವರು ವೈಷ್ಣವ ಮಠದ ಪ್ರಚಾರಕರು. 11 ಆಳ್ವರ್ ಇದ್ದು ಆದರೆ 2 ವಿಗ್ರಹಗಳು ಮಾತ್ರ ಪತ್ತೆಯಾಗಿವೆ. ಮುಂದೆ ಉಳಿದ ವಿಗ್ರಹಗಳು ಸಿಗಬಹುದು. ಹಂಪಿಯ ಅಜಾರಾಮ ದೇವಸ್ಥಾನದ ಆವರಣದಲ್ಲಿ ನಡೆದ ಉತ್ಖನನದ ಸಂದರ್ಭದಲ್ಲಿ ವ್ಯಾಳ ಶಿಲ್ಪ

0: ದೊರೆತಿದೆ. ಈ ಬೇಳವು 2 ಅಡಿ ಎತ್ತರದಲ್ಲಿದ್ದು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಕೇಂದ್ರ ಕಚೇರಿಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಉತ್ಖನನವು ಇದೀಗ ಮಹತ್ವದ ಘಟ್ಟ ತಲುಪಿದೆ.
1: ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿಮಾತಿಗೂ ಬದ್ಧವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ಮತ್ತು ಮಾಹಿತಿ ಪ್ರಚಲಿತ ಪ್ರಕಟಣೆ, ದಿನವಿಶೇಷ, ಭಾವಗೀತೆ, ಚಿತ್ರಗೀತೆ, ಕನ್ನಡ ರತ್ನ ಭಂಡಾರ, ಶುಭೋದಯ ಕರ್ನಾಟಕದಲ್ಲಿ ಕೇಳಿ ಶುಭೋದಯ ಕರ್ನಾಟಕ. ಮೊದಲು ಅಲಿಸೋಣ ಕನ್ನಡ ರತ್ನ ಭಂಡಾರ.
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಪಾದಕರ ಡೈರಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವ ಹೆಸರು ಬಿವಿ ವೈಕುಂಠರಾಜು. ತಾಯ್ನಾಡು ಪತ್ರಿಕೆ ಮೂಲಕ ಮಿಂಚಿದ ಪ್ರತಿಭಾವಂತ ಪತ್ರಕರ್ತ. ವಾರಪತ್ರಿಕೆ ಅವರೇ ರೂಪಿಸಿದ ಭಿನ್ನ ಶೈಲಿಯ ಪತ್ರಿಕೆ. ಪ್ರಜಾವಾಣಿ, ಗೋಧೂಳಿ ಪತ್ರಿಕೆಗಳಲ್ಲಿ ಅವರು ಗಮನಾರ್ಹವಾಗಿ ಕೆಲಸ ಮಾಡಿದರು. ಕೃತಿಗಳನ್ನು ಬರೆದರು, ಅಂಕಣಗಳನ್ನು ಬರೆದರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ನೇರ, ನಿಖರ, ಪ್ರಖರ ಅಂತ ಪ್ರಖ್ಯಾತರಾಗಿದ್ದರು ಬಿವಿ ವೈಕುಂಠರಾಜು. ಅವರ ಮಾತುಗಳನ್ನು ಕೇಳೋಣ.
4: ಗುಡ್ಡದ ರಂಗವ್ವನಹಳ್ಳಿ ಅಂತ ಅಂದರೆ ನಾನು ಓದಿದ್ದು ಆ ಹಳ್ಳಿಲೆ, ಪ್ರಾಥಮಿಕ 7ನೇ ತರಗತಿ ಅಂತ ಈಗ ಏನು ಹೇಳ್ತಾರೆ, 8ನೇ ತರಗತಿ ಯಾವಾಗ ಮಿಡ್ಲ್ ಸ್ಕೂಲ್ ಅಂತ ಇತ್ತು ಅಲ್ಲಿವರೆಗೆ. ಅದು ಪಕ್ಕ ಬರಳು ಸೀಮೆ, ಕೆಂಪು ಧೂಳುಮಯ, 500-600 ಮನೆ ಇರೋವಂಥ ಹಳ್ಳಿಲಿ ಇದ್ದದ್ದು 3-4 ಮರ ಮಾತ್ರ. ಊರಿನ ಹೊರಗಡೆ ಮರ ಇರ್ತದೆ, ಊರಿನಲ್ಲಿ ಬೆಳೆಸ್ಬೇಕು ಅನ್ನೋದಿಲ್ಲ. ಅದು ಯಾತಕ್ಕಿಲ್ಲ ಅನಿಸ್ತಿತ್ತು, ನನಗೆ ಗೊತ್ತಿಲ್ಲ ಯಾಕೆ ಹೀಗೆ ಅನಿಸ್ತಾ ಇತ್ತು ಅಂತ. ಒಂದು ಸರಿ ಶಾಲೆಯಲ್ಲಿ ಪಕ್ಕದಲ್ಲಿ ಕೂತಿದ್ದ ನನಗೆ ಮನೆ ಮುಂದೆ ಯಾವುದೋ ತೋಟದ ವಿಷಯ ಪಾಠ ಆಯಿತು, ಮನೆ ಮುಂದೆ ಗಿಡಗಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂದೆ. ಹ್ಞೂ ನಕ್ಬಿಟ್ಟು ಹೋ ಹೋ ಹೋ ಅಂತ. ಆಮೇಲೆ ಕ್ಲಾಸ್ ಬಿಟ್ಟ ಮೇಲೆ ಏನು ಮನೆ ಮುಂದೆ ಗಿಡಗಳು ಇರಬೇಕಂತೆ ಅಂತ ಅಂದರೆ ಅಲ್ಲಿ 2 ಸ್ಥಿತಿ. ಒಂದು, ಆ ರೀತಿಯ ಗಿಡಗಳು ಮರಗಳು ಇರಬೇಕು ಅನ್ನೋದು ಅಗತ್ಯ ಅವ್ರು ಕಂಡು ಬರ್ತಾರಲ್ಲ. 2, ಕುಡಿಯೋ ನೀರೇ ಇಲ್ದಿರೋವಾಗ ಗಿಡಗಳು ಬೆಳೆಸೋದು ಹೇಗೆ ಅನ್ನೋಂಥದ್ದು. ಹೀಗಾಗಿ ಘಟನೆ ನನಗೆ ಚೆನ್ನಾಗಿ ಜ್ಞಾಪಕ ಬಂದು ಇವತ್ತು ಜ್ಞಾಪಕದಲ್ಲಿದೆ. 2ನೇದೇನೆಂದರೆ ಸ್ವಾತಂತ್ರ್ಯ ಬಂದಾಗ ನನಗೆ 10 ವರ್ಷ. ಸ್ವಾತಂತ್ರ್ಯ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ಚಟುವಟಿಕೆಗಳು ರಾಷ್ಟ್ರದ ಎಲ್ಲ ಕಡೆ ಗ್ರಾಮಗಳಲ್ಲಿ ನಡೆಯೋಕೆ ಪ್ರಾರಂಭ ಆದವು. ಒಬ್ಬರು ರಾಮಚಂದ್ರ ರೆಡ್ಡಿ ಅಂತ, ಅವರು ಇಂಜಿನಿಯರಿಂಗ್ ಓದ್ತಾಯಿದ್ರು. ಅವರು ಕೆಲವು ಪುಸ್ತಕಗಳನ್ನು ಚಿತ್ರದುರ್ಗದಲ್ಲಿ ಸಂಗ್ರಹಿಸಿ ಅಲ್ಲೊಂದು ಸಣ್ಣ ಲೈಬ್ರರಿ ಶುರು ಮಾಡಿದ್ರು. ನನಗೆ ಆ ಪುಸ್ತಕಗಳು ಓದೋದೇ ಕೆಲಸ. ಅಂದರೆ ಬೇರೆ ಹುಡುಗರ ಜೊತೆ ಆಟ ಪಾಠ ಇದು ಯಾವುದು ನನಗೆ ಗೊತ್ತಿಲ್ಲ. ಹುಡುಗರು ನಾನು ಪ್ರತ್ಯೇಕ ಇಟ್ಟಿದ್ರು. ಯಾಕೆ ಅಂದರೆ ಶಾಲೆಯಲ್ಲಿ ಮಾಸ್ತರು ಬುದ್ಧಿವಂತ ಅಂತಿದ್ರಲ್ಲ, ಒಬ್ಬನು ಬುದ್ಧಿವಂತ ಅಂದರೆ ಬೇರೆ ಹುಡುಗರು ಸಹಿಸ್ಕೊಳ್ಳಲ್ಲ. ಹೀಗಾಗಿ ನಾನು ಪ್ರತ್ಯೇಕವಾಗಿ ಬೆಳೆಯೋಕ್ಕಾದಾಗಾಯಿತು. ಕತ್ತಲು, ರಾತ್ರಿ ಆದರೆ ದೀಪ ಇಲ್ಲ, ನಕ್ಷತ್ರಗಳೇ ನಮಗೆ ಬೆಳಕು ನೀಡಬೇಕು. ಮಾತಾಡೋವಾಗಲೂ ಯಕ್ಷಲೋಕ ಅದು ಇದು ಅಂದರೆ ಅದೇ ಅನ್ನಿಸ್ತಾ ಇತ್ತು. ಆ ರೀತಿ ವಾತಾವರಣದಲ್ಲಿ ನಾನು ಬೆಳೆದನು. ಚಿತ್ರದುರ್ಗ SLC ಇಂಟರ್ಮೀಡಿಯೇಟು, ಅಲ್ಲಿ ಜಿಲ್ಲಾ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳಿದ್ವು. ಆಗಲೇ ರಾಮಾಯಣ ದರ್ಶನ ನಾನು ಓದಿದ್ದು. ಅಂದರೆ ಲೈಬ್ರರಿಯಲ್ಲೇ ಕೂತು ಓದಬೇಕಾಗಿತ್ತು, ಯಾಕಂದರೆ ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ಲ. ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ SR ರಾಮಸ್ವಾಮಿ ಅಂತ ಇಂಗ್ಲೀಷ್ ಪ್ರೊಫೆಸರ್ ರಿಟೈರ್ ಆದರು, ಅವರು ನಮಗೆ ಇಂಗ್ಲೀಷ್ ಟೀಚರು. ಅಂದರೆ ಅಲ್ಲೇ ನಾನು ಕನ್ನಡ ಆಧರಿಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು. ಮೈಸೂರಿಗೆ ಹೋದೆ. ಹಿಂದಿನ ಕಾಲದ ಗುರುಗಳು ಅನ್ಬಹುದಂಥ ಪ್ರೊಫೆಸರ್ DL ನರಸಿಂಹಾಚಾರ್ಯ ಸಿಕ್ಕಿದ್ರು. ಗಂಡು ಮಕ್ಕಳು ಇರಲಿಲ್ಲ ಅವ್ರಿಗೆ, ನನ್ನನ್ನು ಒಂದು ರೀತಿ ಸಾಕು ಮಗನ ಥರ ನೋಡಿಕೊಂಡ್ರು. ನಮ್ಮ ಸಂಪತ್ ಅಂತ ಒಬ್ಬರು ಮೇಷ್ಟಿದ್ರು, ಅವರು

0: ಯಾರಿಗಾರ ಪರಿಚಯ ಮಾಡಬೇಕಾದ್ರೆ ವೈಕುಂಠರಾಜು ಡಿ ಎಲ್ ಎನ್ ಸಾಕು ಮಗ ಅಂದರು. ಅಥವಾ ತಾನೇ ತಾನಾಗಿ ಕೆಲವು ಸನ್ನಿವೇಶಗಳು ಒದಗಿ ಬಂದವು. ಚಿತ್ರದುರ್ಗದಲ್ಲಿ ಓದೋವಾಗ ನಾಡದ ಕಂಪ್ನಿಗಳು ಬರವು, ಗುಬ್ಬಿ ಕಂಪ್ನಿ, ಹಿರಣ್ಯದವ್ರ ಕಂಪ್ನಿ, ಸುಬ್ಬಯ್ಯನಾಡು ಕಂಪ್ನಿ, ಗೋಗಾ ಕಂಪ್ನಿ ಎಲ್ಲನೂ. ಅದೇನು ಅವಳನ್ನ ರಾತ್ರಿ ನಮ್ಮ ಅಪ್ಪ ಬೈತಾಯಿದ್ರು, ಕಳ್ಳತನದಲ್ಲಿ ಹೋಗಿ ನೋಡಿ ಬೈದು ರಾತ್ರಿ ಮಾಡಿ ಹತ್ತಿ ಮಲಗಿ ಬೆಳಗ್ಗೆ ಬಯಸ್ಕೊಳ್ಳೋದು ನಡೀತಾಯಿತ್ತು. ಹೀಗಾಗಿ ರಂಗಭೂಮಿ ಮೇಲೆ ಆಸಕ್ತಿ ಬಂತು. ಚಲನಚಿತ್ರ ಅಂತೂ ಎಲ್ರಿಗೂ ಆಸಕ್ತಿ. ಆವಾಗ ನಮ್ಮ ಕಡೆ ಹೆಚ್ಚು ತೆಲುಗುನೂ ಬರ್ತಾಯಿದ್ವು, ಕನ್ನಡ ಇದ್ದವು. ಹೈಸ್ಕೂಲಲ್ಲಿ ಓದಬೇಕಾದ್ರೆ ಅಲ್ಲೊಂದು ಅಂಗಡಿಯಲ್ಲಿ ವಿಶ್ವ ಕರ್ನಾಟಕ ತರಿಸೋರು, ಪತ್ರಿಕೆ ಓದೋ ಅಭ್ಯಾಸ ಬೆಳೀತು. ದಿವಂಗತ ಶೇಷಪ್ಪನವ್ರ ಕಿಡಿ ಬರ್ತಾಯಿತ್ತು. ಆ ಕಿಡಿಯಲ್ಲಿ ಬಹಳ ತೀಕ್ಷ್ಣವಾದಂಥ ಬರಹ ಹೇಗೆ ಅಂದರೆ, ಈಗ ಸಾವುಕಾರ ಚೆನ್ನಯ್ಯ ನಾನು ಕಿಡಿ ಓದಲ್ಲ ಅಂದರೆ ಅದಕ್ಕೆ ಶೇಷಪ್ಪ ರಿಯಾಕ್ಟ್ ಮಾಡಿದ ರೀತಿ ಅಂದರೆ, ಹೌದು ನಿಮ್ಗೆ ಓದೋಕ್ಕೆ ಬರಲ್ಲ, ಯಾರ ಥರ ಓದಿಸ್ಕೊಳ್ಳಿ ಅಂತ. ಈ ಥರ ಆಗಿ ಅದು ಒಂದು ರೀತಿ ಪತ್ರಿಕೋದ್ಯಮ ಇದ ರಕ್ತದಲ್ಲೇ ಬರೆದುಕೊಂಡು ತಗೋಬೇಕು. ಮೈಸೂರಿಗೆ ಹೋದಾಗ ಅಲ್ಲಿ ಮಾದರಿ ಲೋಕಸಭೆ, ಅಲ್ಲಿ ನಾನು ವಿಪ್ ಚೀಫ್ ವಿಪ್. ಇದು ಆನರ್ಸ್ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಒಂದು ಕೈ ಬರಹದ ಮಾಸಿಕ. ಹೀಗೆ ಆಸಕ್ತಿ ಅದು ಹೇಗೆ ಅಂತ ಹೇಳೋದಕ್ಕಿಂತ ಅದೇ ಆಗಾಗಿ ಬಂತು, ಅದರಿಂದ ಪತ್ರಿಕೋದ್ಯಮದಲ್ಲೇ ಅಂತ. ಜೊತೆಗೆ ಒಂದು ವರ್ಷ ನಾನು ಕಾಲೇಜಿನ ಲೆಕ್ಚರ್ ಆಗಿದ್ದೆ. ಆವಾಗ ಲೆಕ್ಚರ್ಗಳಂತ ಬರೀ ಸ್ಯಾಲ್ರಿಗಳು, ಕನ್ಫರ್ಮೇಷನ್ನು, ಟೆಂಪರರಿ ಸರ್ವಿಸ್ ಕಂಡೀಷನ್ಸ್ ಇವೇನೆ, ಇದೇನೆಲ್ಲ ಕೊಳತೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಪತ್ರಿಕೋದ್ಯಮ ಅಂತ ಅಲ್ಲೇ ನನಗೆ ಮಳೆತದ್ದು. ಆಮೇಲೆ ಸಿಗಲಿಲ್ಲ ಪ್ರಜಾವಣೆಯಲ್ಲಿ ನೇರವಾಗಿ, ತಾಯ್ನಾಡಲ್ಲಿ ಸಿಕ್ತು, 2 ವರ್ಷ ಕೆಲಸ ಮಾಡಿದೆ. ಹೀಗೆ ಯಾವ್ಯಾವುದೋ ಕಾರಣದಿಂದ ಚಲನಚಿತ್ರ, ರಂಗಭೂಮಿ, ಸಾಹಿತ್ಯ ಹೀಗೆ ಆಸಕ್ತಿ ಉಳಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಬಿವಿ ವೈಕುಂಠರಾಜು ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಸಾಯಂಕಾಲ 6:55 ಮರುಪ್ರಸಾರವಾಗುವುದು. ಆತ್ಮೀಯರೇ, ನೀವು ನಮಗೆ ಸಲಹೆ ಸೂಚನೆಗಳು ಹಾಗೆ ನಿಮ್ಮ ಪ್ರತಿಕ್ರಿಯೆಗಳನ್ನು ಕಾರ್ಯಕ್ರಮಗಳ ಬಗ್ಗೆ ಕಳಿಸಿಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483109409 ಹಾಗೆ ನಮಗೆ ನೀವು ಪತ್ರಗಳನ್ನು ಬರೆಯಬಹುದು. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು ಆಕಾಶವಾಣಿ ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 560001. ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. 2:15. ಪ್ರೀತಿಯ ಕೇಳುಗರೆ, ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ನಮಗೆ ಇಮೇಲ್ ಕಳಿಸಬಹುದು. ನಮ್ಮ ಇಮೇಲ್ ವಿಳಾಸ kannadavividhabharati@gmail.com kannadavividhabharati@gmail.com.

ಬೆಳಗ್ಗೆಯಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ನಿಮ್ಮ ಜೊತೆ ಇದ್ದೇವೆ, ಶುಭೋದಯ, ಹೀಗೆ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಪ್ರೀತಿಯಿಂದ ನಿಮ್ಮ ಸಂದೇಶಗಳನ್ನು ನೋಡುವ ಸಮಯ 7:55 ಕೇಳ್ತಾ ಇರಿ. ನಿಮ್ಮ ಸಂದೇಶಗಳನ್ನು ನೋಡೋಣ ಒಂದೊಂದೇ ವಿಭಾಗದಲ್ಲಿ 7:55ಕ್ಕೆ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಈಗ ಕೇಳೋಣ ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳು. ವೃಂದಗಾನದಲ್ಲಿ ಕೆಲವು ಹಾಡುಗಳು.

0: ವೃಂದಗಾನದಲ್ಲಿ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಸಮಯ 7:35. ಈಗ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ. ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗೆದ್ದ ರಾಜಸ್ಥಾನ್ ರಾಯಲ್ಸ್ 2nd ಕ್ವಾಲಿಫೈಯರ್ಗೆ ಮುನ್ನಡೆ. ವಾರ್ತೆಗಳ ವಿವರ. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 51st ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಗಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಹಾಗೂ ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಪಡಿತ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಕೃತಕ ಬುದ್ಧಿಮತ್ತೆ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವಂತಹ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶದಾದ್ಯಂತ ಇಂದು ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಡುತ್ತದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈದ್ ಉಜ್ ಜುಹಾ ಸಂದರ್ಭದಲ್ಲಿ ದೇಶದ ಮುಸ್ಲಿಂ ಸಮುದಾಯದವರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟ್ರಪತಿಗಳು ಸಂದೇಶದಲ್ಲಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಗತ್ಯ ವಸ್ತುಗಳ ಲಭ್ಯತೆ ಮತ್ತು ಪೂರೈಕೆ ಸರಪಳಿಗಳ ಸ್ಥಿತಿಸ್ಥಾಪಕತ್ವವನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದಂತಹ ಸಚಿವರ ಗುಂಪಿನ 6nd ಅನೌಪಚಾರಿಕ ಸಭೆಯ ಅಧ್ಯಕ್ಷತೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಹಿಸಿದ್ದರು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಪರಿಸ್ಥಿತಿ ಸಾಮಾನ್ಯವಾಗಿದೆ. ಎಲ್ಲ ಅಗತ್ಯ ವಸ್ತುಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಆತುರದ ಖರೀದಿಯನ್ನು ತಪ್ಪಿಸುವಂತೆ ನಾಗರಿಕರಿಗೆ ಸಚಿವ ರಾಜನಾಥ್ ಸಿಂಗ್ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಬದಲಾಗುತ್ತಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರಾಷ್ಟದ ಸನ್ನದ್ದತೆಯನ್ನು ಹೆಚ್ಚಿಸಲು ನಿರಂತರ ಪ್ರಯತ್ನಗಳನ್ನು ಮಾಡುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಬೆಲೆಗಳು ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ರಸಗೊಬ್ಬರಗಳು ಮತ್ತು ಇತರ ಅಗತ್ಯ ಕೃಷಿ ಉತ್ಪನ್ನಗಳು ರೈತರಿಗೆ ಸಮರ್ಪಕವಾಗಿ ಲಭ್ಯವಿರಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಪೆಟ್ರೋಲಿಯಂ ಮತ್ತು

0: ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಎರಡು ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಮತ್ತು ಕೃಷಿ ಹಾಗೆಯೇ ಸಂಬಂಧಿತ ವಲಯಗಳಿಗೆ ಸಂಬಂಧಿಸಿದ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆ, ಔಟ್ಪೋಸ್ಟ್ಗಳು ಸೇರಿದಂತೆ ಮೂಲಸೌಕರ್ಯಗಳನ್ನು ನಿರ್ಮಿಸಲು ಪಶ್ಚಿಮ ಬಂಗಾಳ ಸರ್ಕಾರ 142 ಎಕರೆ ಭೂಮಿಯನ್ನು ಬಿಎಸ್ಎಫ್ಗೆ ಹಸ್ತಾಂತರಿಸಿದೆ. ಗಡಿಬೇಲಿ ಮತ್ತು ಸಂಬಂಧಿತ ಮೂಲಸೌಕರ್ಯ ಯೋಜನೆಗಳಿಗಾಗಿ 45 ದಿನಗಳಲ್ಲಿ 600 ಎಕರೆ ಭೂಮಿಯನ್ನು ವರ್ಗಾಯಿಸಲು 11 ನಡೆದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಬಿಜೆಪಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಭಾಗವಾಗಿ ಈ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮುಂಬರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಸಿದ್ಧತೆಗಳನ್ನು ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷ ಡಾ ಕೆ ರಾಧಾಕೃಷ್ಣನ್ ಅವರೊಂದಿಗೆ ಪರಿಶೀಲಿಸಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಕುರಿತ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಈ ಸಮಿತಿಯನ್ನು ರಚಿಸಲಾಗಿದೆ. ಸಭೆಯಲ್ಲಿ ದೇಶಾದ್ಯಂತ ಪರೀಕ್ಷಾ ಕೇಂದ್ರಗಳಲ್ಲಿ ಸಾಕಷ್ಟು ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಸಮಾನ ಆದ್ಯತೆ ನೀಡಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಎನ್ಟಿಎ ಮಹಾನಿರ್ದೇಶಕರು ಪರೀಕ್ಷಾ ಭದ್ರತೆಯನ್ನು ಬಲಪಡಿಸಲು ಮತ್ತು ಪರೀಕ್ಷೆಯನ್ನು ಸುಗಮವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ಕೈಗೊಂಡ ಹೆಚ್ಚುವರಿ ಕ್ರಮಗಳ ಬಗ್ಗೆ ಸದಸ್ಯರಿಗೆ ವಿವರಿಸಿದರು. ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು 21 ದೇಶದಾದ್ಯಂತ 550 ನಗರಗಳ 5,400 ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹೈದರಾಬಾದ್ ಮೂಲದ ಶೈಕ್ಷಣಿಕ ತಂತ್ರಜ್ಞಾನ ಕಂಪನಿಯಾದ ಕೋಮ್ಟ್ ಎಡುಟೆಕ್ಗೆ ಪರೀಕ್ಷಾ ಮೌಲ್ಯಮಾಪನ ಒಪ್ಪಂದವನ್ನು ನೀಡಿದ ಕುರಿತಾದಂತಹ ಆರೋಪಗಳನ್ನು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿರಸ್ಕರಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಸಿಬಿಎಸ್ಇ ಆರೋಪಗಳು ತಪ್ಪಾದ, ದಾರಿ ತಪ್ಪಿಸುವ ಮತ್ತು ಸತ್ಯವನ್ನು ಆಧರಿಸಿಲ್ಲ ಎಂದು ಹೇಳಿದೆ. ಕೋಮ್ಟ್ ಎಡುಟೆಕ್ಗೆ ಒಪ್ಪಂದವನ್ನು ನೀಡುವಲ್ಲಿ ಸಾಮಾನ್ಯ ಹಣಕಾಸು ನಿಯಮಗಳ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗಿದೆ. ಮಂಡಳಿಯು ಕಳೆದ ವರ್ಷ ಆಗಸ್ಟ್ನಲ್ಲಿ ಕೇಂದ್ರ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲ್ನಲ್ಲಿ 2026 ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಡಿಜಿಟಲ್ ಮೌಲ್ಯಮಾಪನಕ್ಕಾಗಿ ಆರ್ಎಫ್ಪಿಯನ್ನು ಬಿಡುಗಡೆ ಮಾಡಿತು ಮತ್ತು ಅರ್ಹವಾಗಿ ಬಿಡ್ ಮಾಡಿದವರಿಗೆ ಒಪ್ಪಂದವನ್ನು ನೀಡಿತು ಎಂದು ಸಿಬಿಎಸ್ಇ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯು ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ನಿನ್ನೆ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ನ್ಯೂ ಚಂಡೀಗಢದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ರಾಜಸ್ಥಾನ್ ರಾಯಲ್ಸ್ 47 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ 2ನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆದಿದೆ. ಈ ನಡುವೆ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 243 ರನ್ ಗಳಿಸಿತು. ಆರ್ಆರ್ ಪರ ವೈಭವ್ ಸೂರ್ಯವಂಶಿ 29 ರನ್ಗಳಿಗೆ 97 ರನ್ ಗಳಿಸಿದರು. ಧ್ರುವ್ ಜುರೆಲ್ ಅರ್ಧಶತಕವನ್ನು ಗಳಿಸಿದರು. ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಸನ್ರೈಸರ್ಸ್ ಹೈದರಾಬಾದ್ 19.2 ಓವರ್ಗಳಲ್ಲಿ 196 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಆರ್ಆರ್ ಪರ ಆರ್ಚರ್ 3 ವಿಕೆಟ್ ಕಬಳಿಸಿದರೆ ಬರ್ಗರ್, ಸುಶಾಂತ್ ಮಿಶ್ರಾ ಮತ್ತು ರವೀಂದ್ರ ಜಡೇಜಾ ತಲಾ 2 ವಿಕೆಟ್ ಅನ್ನು ಪಡೆದರು. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು, ಸ್ಫೋಟಕ ವಸ್ತುಗಳ ಅನಧಿಕೃತ ಆನ್ಲೈನ್ ಮಾರಾಟ ಮತ್ತು ಜಾಹೀರಾತುಗಳ ವಿರುದ್ದ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ನಿಯಂತ್ರಕ ಕ್ರಮವನ್ನು ಪ್ರಾರಂಭಿಸಿದೆ. ಗ್ರಾಹಕರ ಸುರಕ್ಷತೆ, ಸಾರ್ವಜನಿಕ ಭದ್ರತೆ ಮತ್ತು ಜವಾಬ್ದಾರಿಯುತ ಇ ವಾಣಿಜ್ಯ ಅಭ್ಯಾಸಗಳನ್ನು ಬಲಪಡಿಸಲು ಗ್ರಾಹಕ ರಕ್ಷಣಾ ಕಾಯ್ದೆ 2019 ನಿಬಂಧನೆಗಳ ಅಡಿಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳುತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗೆದ್ದ ರಾಜಸ್ಥಾನ್ ರಾಯಲ್ಸ್ 2 ಕ್ವಾಲಿಫೈಯರ್ಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಚಿತ್ರಗೀತೆಗಳು, ಇಂದಿನ ಇತಿಹಾಸ, ಪ್ರಚಲಿತ ಪ್ರಕಟಣೆ ಎಲ್ಲವನ್ನ ಕೇಳ್ತೀರಿ. ಸಮಯ ಆಗಿದೆ 7:40.

ವೃಂದಗಾನದಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಈಗ ನೀವು ಕೇಳಿದ ಗೀತೆಯನ್ನು ಬರೆದವರು ಬಿ ವರದರಾಜರಾವ್. ಸಮಯ ಆಗಿದೆ 7:55. ನಮಗೆ ನೀವು ವಾಟ್ಸಪ್ ಮಾಡಬಹುದು ಅಂತ ಹೇಳ್ತೀರಿ, ಸಂಖ್ಯೆ ಕೊಡ್ತೀರಿ, ಆದರೆ ಸಂದೇಶಗಳನ್ನು ಓದೋದೇ ಇಲ್ವಲ್ಲ ಅಂತ ಕೆಲವರು ಕೇಳ್ತೀರಿ. ಆತ್ಮೀಯರೇ, ವಾಟ್ಸಪ್ ಸಂಖ್ಯೆಯನ್ನು ನೀಡುತ್ತೇವೆ ನಿಮ್ಮ ಪ್ರತಿಕ್ರಿಯೆಗಳನ್ನು ಪಡೆಯಲು. ಆದರೆ ನಿಗದಿತ ಸಮಯದಲ್ಲಿ ನಿಮ್ಮ ವಾಟ್ಸಪ್ ಸಂದೇಶಗಳನ್ನು ನಾವು ಓದ್ತಾ ಸಾಕ್ತೇವೆ. 7:55 ಈಗ ನಿಮ್ಮ ಸಂದೇಶಗಳನ್ನು ನೋಡುವ ಹೊತ್ತು. ಬೆಳಗ್ಗೆ 5 ಗಂಟೆಯಿಂದ ನಮಗೆ ಸಂದೇಶಗಳನ್ನು ಕಳಿಸಿದ್ದೀರಿ. ಶ್ರದತ್ ಮುಳೆ ನೇತಾಜಿ ರಸ್ತೆಯಿಂದ ಬಕ್ರೀದ್ ಶುಭಾಶಯಗಳು ಮುಸ್ಲಿಂ ಬಾಂಧವರಿಗೆ ಅಂತ ಹೇಳಿದ್ದೀರಿ. ಹಾಗೆ ಕೌಸಲ್ಯ ಬನಶಂಕರಿಯಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಡಾಕ್ಟರ್ ಅನಂತಕುಮಾರ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಗೋಕಾಕ್ ತಾಲೂಕು ಬೈನಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ ಮತ್ತು ಮನೆಯವರು, ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ ಅರುಣಾ ಮೈತ್ರಿ ಮತ್ತು ಮನೆಯವರು, ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ ತೇಲಿ ಆದಿತ್ಯ ತೇಲಿ ಮತ್ತು ಮನೆಯವರು, ಲಕ್ಷ್ಮಣ ಮಲ್ಲೇಶ್ವರದಿಂದ, ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ ಪಾರ್ಕ್ ಗೋಕುಲ ಹುಬ್ಬಳ್ಳಿಯಿಂದ, ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಚಂದುಲಾಲ್ ನಂಬರ್ 200 ನೀವು ಹೆಸರನ್ನು ಹಾಕಿಲ್ಲ, ದಯಮಾಡಿ ಸಂದೇಶಗಳನ್ನು ಕಳಿಸುವಾಗ ನಿಮ್ಮ ಹೆಸರು ಮತ್ತು ಊರು ಇದನ್ನು ಮೊದಲು ಹೇಳಿ, ಆಮೇಲೆ ನಿಮ್ಮ ಮಾತನ್ನು ಹೇಳಿದರೆ ಓದುವ ವೇಗದಲ್ಲಿ ನಮಗೆ ಕುಂಠಿತ ಆಗೋದಿಲ್ಲ ಮತ್ತು ಓದೋದಕ್ಕೆ ಸುಲಭ ಆಗತ್ತೆ. ಬಸಯ್ಯ ಸ್ವಾಮಿ ಇಮಾಮಾಬಾದ್ನಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪಾ ಮಹದೇವ್ ಮತ್ತು ಮನೆಯವರು, ಇಂಡಿ ತಾಲೂಕು ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ್, ಸಾಧಕರ ನುಡಿಮುತ್ತುಗಳನ್ನು ಕೇಳಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಅಂತಾರೆ ಉಮೇಶ್ ದಾವಣಗೆರೆಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು, ತ್ರಿಮೂರ್ತಿ ರೂಪ ದತ್ತಾತ್ರೇಯ ಗೀತೆ ಕೇಳಿ ಖುಷಿಯಾಯಿತು ಅಂತೀರಿ. ಹನುಮಂತಪ್ಪ ಅವರು ಬಕ್ರೀದ್ ಹಾಡನ್ನು ಪ್ರಸಾರ ಮಾಡಿದ್ರಿ. ಈ ಗೀತೆಯನ್ನು ನಾವು ಸಾಮಾನ್ಯವಾಗಿ ಕೇಳೋದಿಲ್ಲ, ಇಂತಹ ಅಪರೂಪದ ಗೀತೆ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ. ಹಾಗೆ ಮುಸಲ್ಮಾನ ಬಾಂಧವರಿಗೆ ಶುಭಾಶಯಗಳು ಅಂತ ಹೇಳಿದಿರಿ. ಟಿಆರ್ ಮಿಲ್ ಚಾಮರಾಜಪೇಟೆಯಿಂದ ಗಣೇಶನ್, ವಿಠಲನ ಹಾಡು ಎಲ್ಲವನ್ನ ಮರೆಸಿಬಿಡ್ತು ಅಂತಾರೆ ನಾಗರತ್ನ ರಾಜಾಜಿನಗರದಿಂದ, ನಳಿನ ಲಂಕೇಶ್ ವಿಜಯನಗರದಿಂದ, ಅಧೀಶ್ ಮತ್ತು ಅಭಿನಂದನ್ ಹಾಡುಗಳನ್ನು ಕೇಳ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಅಂತಾರೆ ನಲ್ಲೂರು ಕಾರ್ಕಳದಿಂದ ಸಂದೇಶವನ್ನು ಕಳಿಸಿದ್ದಾರೆ ರಾಜು ರತ್ನ ಪೂಜಾ ವರ್ಣಿಕಾ, ಸಂಪತ್ ಲಕ್ಷ್ಮಿ ಮಲ್ಲೇಶ್ವರದಿಂದ, ಮಂಡಿಕಲ್ ಕೃಪಾ ಹೇಮಲತಾ ಸುಬ್ರಹ್ಮಣ್ಯನಗರದಿಂದ, ಕುಮಾರಸ್ವಾಮಿ ಲೇಔಟ್ನಿಂದ ನಾಗರಾಜ ಶರ್ಮಾ, ಕುಮಾರಸ್ವಾಮಿ ಮತ್ತು ಮನೆಯವರು ಬೆಂಗಳೂರಿನಿಂದ. ವೃಂದಗಾನ ತುಂಬ ಚೆನ್ನಾಗಿತ್ತು, ಭಾವಗೀತೆಗಳನ್ನು ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳಿದಿರಿ. ಹಾಗೆ ಕೌಡ್ಲೆ ರವಿ ಅಂಜನಾನಗರದಿಂದ ಸಂದೇಶ ಕಳಿಸಿದಿರಿ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ, ಹುಬ್ಬಳ್ಳಿ ಕೇಶವಾಪುರದಿಂದ ನಿವೇದಿತಾ ಗುರುರಾಜ ನವಲಗುಂದ, ವರಲಕ್ಷ್ಮಿ ಪೀಣ್ಯದಿಂದ, ಇನ್ನೂ ಸುಮಾರು ಸಂದೇಶಗಳು ಇವೆ. ನಿಮ್ಮ ಎಲ್ಲ ಸಂದೇಶಗಳನ್ನು ಹೀಗೆ ನೋಡ್ತಾ ಸಾಗೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ.

ಶುಭೋದಯ ಕರ್ನಾಟಕದಲ್ಲಿ ದಿನವಿಶೇಷ ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ಹಾಗೆ ಒಂದಷ್ಟು ಭಾವಗೀತೆ ಚಿತ್ರಗೀತೆಗಳನ್ನು ಕೇಳ್ತೀರಿ. 9 ಗಂಟೆ ನೀವು ಆಲಿಸೋದು ಇಂದಿನ ವಿಶೇಷ.

0: ಸಮಯ 8 ಗಂಟೆ, ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಕಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಮತ್ತು ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಗತ್ಯ ವಸ್ತುಗಳ ಲಭ್ಯತೆ ಮತ್ತು ಪೂರೈಕೆ ಸರಪಳಿಗಳ ಸ್ಥಿತಿಸ್ಥಾಪಕತ್ವವನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದಂತಹ ಸಚಿವರ ಗುಂಪಿನ 6ನೇ ಅನೌಪಚಾರಿಕ ಸಭೆಯ ಅಧ್ಯಕ್ಷತೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಹಿಸಿದ್ದರು. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು, ಸ್ಫೋಟಕ ವಸ್ತುಗಳ ಅನಧಿಕೃತ ಆನ್ಲೈನ್ ಮಾರಾಟ ಮತ್ತು ಜಾಹೀರಾತುಗಳ ವಿರುದ್ಧ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ನಿಯಂತ್ರಕ ಕ್ರಮವನ್ನು ಪ್ರಾರಂಭಿಸಿದೆ. ಮುಜರಾಯಿ ಇಲಾಖೆಯ ಅಡಿ ಬರುವಂತಹ 5 ಪ್ರಮುಖ ದೇಗುಲಗಳ ಅಭಿವೃದ್ಧಿಗೆ ಪ್ರತ್ಯೇಕವಾಗಿ ರಚಿಸಿರುವ ಪ್ರಾಧಿಕಾರಗಳ ಮಸೂದೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮೋದನೆ ನೀಡಿದ್ದಾರೆ. ದೇಶಾದ್ಯಂತ ಸಂಶೋಧನೆ, ಶಿಕ್ಷಣ ನೀತಿ ಬಲಪಡಿಸುವಲ್ಲಿ ಕೇಂದ್ರ ಸರ್ಕಾರವು ಮಹತ್ವದ ಗುರಿಯನ್ನು ಹೊಂದಿದೆ. ರಾಷ್ಟೀಯ ಶಿಕ್ಷಣ ನೀತಿ ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಜೊತೆಯಾಗಿ ದೇಶದ ಅಭಿವೃದ್ಧಿಗೆ ಪ್ರಮುಖ ಕಾರಣವಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಚೇತನ್ ಬಾಬು ಕೋಲಾರದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಜಲಮಂಡಿಯ ವಿವಿಧ ಉಪವಿಭಾಗಗಳಲ್ಲಿ ನೀರಿನ ಅದಾಲತ್ ಅನ್ನು ನಾಳೆ ಬೆಳಗ್ಗೆ 9:30-11:00 ಹಮ್ಮಿಕೊಳ್ಳಲಾಗಿದೆ. ಕುಂದುಕೊರತೆಗಳ ಬಗ್ಗೆ 1916 ಕರೆ ಮಾಡಿ ದೂರು ದಾಖಲಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ನ್ಯೂ ಚಂಡೀಗಢದಲ್ಲಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಡ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ರಾಜಸ್ಥಾನ ರಾಯಲ್ಸ್ 47 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ 2ನೇ ಕ್ವಾಲಿಫೈಯರ್ಗೆ ಮುನ್ನಡೆ ಪಡೆದಿದೆ. ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 10 ಗಂಟೆಗೆ ಕೇಳಲಿದ್ದೀರಿ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
4: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
8: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
7: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ, ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ಕೇಳ್ತಾ ಇದ್ದೀರಾ ಶುಭೋದಯ ಕರ್ನಾಟಕ, ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಈಗ ಚಿತ್ರಗೀತೆಗಳು.

0: ನನ್ನ
1: ನಕ್ಷತ್ರ ರಜಾ ಹಾಕಿ ಬಂದಿದೆ. ಆದರೆ ಇವತ್ತು ರಜಾ ಇದೆ, ಯಾಕೆ ರಜಾ ಇದೆ ಅಂತ ನಿಮಗೆ ಗೊತ್ತು. ಜಿಗರ್ ಚಿತ್ರದ ಗೀತೆ ಕೇಳಿದಿರಿ ವಿಜಯ್ ಪ್ರಕಾಶ್ ಹಾಗೂ ಸುನಿಧಿ ಗಣೇಶ್ ಅವರ ಧ್ವನಿಯಲ್ಲಿ. ಗಣೇಶ್ ಪರಶುರಾಮ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ರಿತ್ವಿಕ್ ಮುರಳೀಧರ್. ಆತ್ಮೀಯರೇ, ಈ ದಿನ ವಿಶೇಷ ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ಎಲ್ಲವನ್ನ ಕೇಳ್ತಾ ಇರ್ತೀರಿ. ಇವತ್ತು ಮುಸಲ್ಮಾನರಿಗೆ ಈದ್ ಉಲ್ ಆಧಾ, ದುಲ್ ಹಜಾ ತಿಂಗಳು. ಈ ತಿಂಗಳು ಮುಸಲ್ಮಾನ್ ಬಾಂಧವರ ಪಂಚಾಂಗದಲ್ಲಿ ಕೊನೆಯ ತಿಂಗಳು, ವಿಶೇಷ ತಿಂಗಳು. ಸಾಮಾನ್ಯವಾಗಿ ಈ ತಿಂಗಳು ಕುರ್ಬಾನಿ ಹಜ್ ಯಾತ್ರೆಗೆ ಹೋಗ್ತಾರೆ. ವ್ಯಕ್ತಿಯ ಅಂತರಂಗದ ಶೋಧನೆ ಬಕ್ರೀದ್ ಹಬ್ಬ ಅಂತ ಹೇಳುವ ವಾಡಿಕೆ. ಸಾಮಾನ್ಯವಾಗಿ ದುಲ್ ಹಿಜಾ ಈ ತಿಂಗಳ 10ನೇ ದಿನ ಬಕ್ರೀದ್ ಹಬ್ಬ ಬರುತ್ತೆ. ಪ್ರವಾದಿ ಇಬ್ರಾಹಿಂ ಅವರು ಅಲ್ಲಾಹನ ಮೇಲಿನ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದ ದಿನ ಇಂದು. ಅವರು ತಮ್ಮ ಭಕ್ತಿಯನ್ನ ತೋರಿಸ್ತಾರೆ, ಆಗ ಮಗನನ್ನೇ ಬಲಿ ಕೊಡುವಂತಹ ಒಂದು ಸನ್ನಿವೇಶ ಬರುತ್ತೆ. ಹಾಗಾಗಿನೇ ತ್ಯಾಗ ಬಲಿದಾನದ ಹಬ್ಬ ಬಕ್ರೀದ್ ಅಂತ ಮುಸಲ್ಮಾನ್ ಬಾಂಧವರು ಆಚರಿಸ್ತಾರೆ. ವಿಶೇಷ ಪ್ರಾರ್ಥನೆಗಳು ಈ ದಿನ ನಡೆಯುತ್ತೆ. ಎಲ್ಲರಿಗೂ ಶುಭವಾಗಲಿ ಇಂದಿನ ವಿಶೇಷ ಬಕ್ರೀದ್ ಹಬ್ಬ. ಮುಸ್ಲಿಂ ಬಾಂಧವರಿಗೆ ಶುಭಾಶಯ.

0: ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ಶ್ರೋತೃಗಳು, ಬಾಂಧವರು, ಕೇಳಿದ್ದೀರಿ ಇವತ್ತಿನ ಶೀರ್ಷಿಕೆ ಗಾನ ಏನು? 8:30 ಆಯಿತು ಅಂದರೆ ಕಾಯ್ತಾ ಇರ್ತೀರಿ ಶೀರ್ಷಿಕೆ ಗಾನಕ್ಕಾಗಿ. ಇವತ್ತಿನ ಶೀರ್ಷಿಕೆ ಏನು?

ಒನ್ಸ್ ಅಪಾನ್ ಅ ಟೈಮ್ ಮರೆಯೋ ಹಾಗಿಲ್ಲ, ಟೈಮ್ ಅಂತೂ ಮರೆಯೋ ಹಾಗೇ ಇಲ್ಲ. ಈಗ ಸಮಯ ಅಂತ ಹೇಳ್ತಾ ಇರ್ತೀವಲ್ಲ, ನೆನಪು ಅಂದರೂ ಟೈಮ್, ಮುಂದೆ ಅಂದರೂ ಟೈಮ್, ಹಿಂದೆ ಅಂದರೂ ಟೈಮ್. ಸಮಯ, ಕಾಲ, ಇಂಗ್ಲಿಷ್ನ ಟೈಮ್. ನಮ್ಮ ಇವತ್ತಿನ ಶೀರ್ಷಿಕೆ ಟೈಮ್. ಕನ್ನಡದ ಟೈಮು ಇಂಗ್ಲೀಷಿನ ಟೈಮು ಅಂತ ಬೇರೆ ಇರೋದಿಲ್ಲ, ಟೈಮ್ ಅಂದರೆ ಟೈಮ್.

ನಾನು ಕಾಯ್ತಾನೆ ಇದ್ದೀನಿ, ನನಗೆ ಬಸ್ಸೇ ಬಂದಿಲ್ಲ, ನಾನೇನ್ ಮಾಡ್ಲಿ ಅಂತ ಒಬ್ರು ಸಂದೇಶ ಕಳಿಸಿದ್ರೆ ಕಾಲ ನಿಲ್ಲೋದಿಲ್ಲ, ಓಡ್ತಾ ಇರುತ್ತೆ ಟೈಮ್, ಎಂಥ ಒಳ್ಳೆ ಶೀರ್ಷಿಕೆ ಆರಿಸ್ಕೊಂಡಿದ್ದೀರಿ ಅಂತ ಇನ್ನು ಕೆಲವರು ಹೇಳಿದಿರಿ. ಹಾಗೆ ಬೆಳಗ್ಗೆಯಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ ಅಂತ ಹೇಳಿದಿರಿ. ಇವತ್ತಿನ ಶೀರ್ಷಿಕೆ ಏನು ಅಂತ ಕೇಳಿದ ಪ್ರೀತಿಯ ಕೇಳುಗರೇ ನಿಮಗೆ ಗೊತ್ತಾಯ್ತು, ಇವತ್ತಿನ ಶೀರ್ಷಿಕೆ ಟೈಮ್. ಟೈಮ್ ಅಂದ್ರೆ ಟೈಮ್, ಇವತ್ತಿನ ಟೈಮ್ ಏನಾಗಿತ್ತು, ಏನು ಈ ಟೈಮ್ನ ವಿಶೇಷ ಅಂತ ನೋಡೋದಾದರೆ, ಈಗಾಗಲೇ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ನ ಶುಭಾಶಯವನ್ನು ಹೇಳಿದ್ದೇವೆ. ಈ ದಿನ ತೆಲುಗು ಚಿತ್ರರಂಗದ ಮೇರು ನಟ ಎನ್ ಟಿ ರಾಮರಾವ್ ಅವರು ಹುಟ್ಟಿದ ದಿನ. 1923 ಮೇ 28 ಅವರು ಜನಿಸಿದ ದಿನ. ರಾಜಕೀಯದಲ್ಲೂ ಸಕ್ರಿಯರಾಗಿದ್ದರು ಎನ್ ಟಿ ರಾಮರಾವ್ ಅವರು. ಹಾಗೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ನೀತಿಗಳನ್ನು ಖಂಡಿಸಿ ಕಾದಾಡಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದ ವೀರ ಸಾವರ್ಕರ್ ಅವರು ಜನಿಸಿದ ದಿನ ಇಂದು. 1883 ಮೇ 28 ವೀರ ಸಾವರ್ಕರ್ ಅವರ ಜನ್ಮದಿನ. ರಾಜಕೀಯ ನಾಯಕ, ಮುತ್ಸದ್ದಿ, ಚಿಂತಕ, ಸಂಘಟಕ, ವಕೀಲ, ಬರಹಗಾರ, ಪ್ರಕಾಶಕ, ಸ್ವಾಭಿಮಾನಿ ಹೋರಾಟಗಾರ ವೀರ ಸಾವರ್ಕರ್. ನಮ್ಮ ಕನ್ನಡದ ವಾಗ್ಗೇಯಕಾರರಾದ ಮೈಸೂರು ವಾಸುದೇವಾಚಾರ್ಯರ ಜನ್ಮದಿನ ಇಂದು. 1865 ಅವರು ಜನಿಸಿದ್ದು. ಹೋರಾಟಗಾರ್ತಿ, ಸಮಾಜ ಸುಧಾರಕಿ ಯಶೋಧರ ದಾಸಪ್ಪ ಅವರು ಹುಟ್ಟಿದ ದಿನ ಇಂದು. ಕಿರ್ಲೋಸ್ಕರ್ ಅನ್ನುವ ಕಂಪನಿ ಬಗ್ಗೆ ನಾವೆಲ್ಲ ಕೇಳ್ತಾ ಇದ್ದೇವೆ, ಕೇಳಿದ್ದೇವೆ. ಭಾರತದ ಒಂದು ಪ್ರಮುಖ ಉದ್ಯಮಗಳಲ್ಲಿ ಒಂದು. ಶಂತನು ರಾವ್ ಲಕ್ಷ್ಮಣ್ ರಾವ್ ಕಿರ್ಲೋಸ್ಕರ್ ಅವರು ಜನಿಸಿದ ದಿನ ಇಂದು. 1903 ಅವರು ಜನಿಸಿದ್ದು. ವಿಠಲಾಚಾರ್ಯ ಅಂದರೆ ಯಾರ ನೆನಪಾಗತ್ತೆ? ಹಾಂ ಹೂಂ ಹೀಂ ಅಂತ ನಮಗೆ ಮಂತ್ರ ಮಾಟದ ಚಿತ್ರಗಳು, ಪೌರಾಣಿಕ ಚಿತ್ರಗಳು, ಅದರಲ್ಲಿನ ಮಹಿಮೆಗಳು ಇದೆಲ್ಲ ಜ್ಞಾಪಕಕ್ಕೆ ಬರುತ್ತಲ್ಲ. ಜನಪದ ಬ್ರಹ್ಮ ಅಂತ ಕರಿತಾ ಇದ್ರು ವಿಠಲಾಚಾರ್ಯ ಅವರನ್ನ. ಅವರು ಜನಿಸಿದ ದಿನ ಇಂದು. ತೆಲುಗು ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅನೇಕ ಪ್ರಯೋಗಗಳಿಗೆ ಹೆಸರಾದವರು ವಿಠಲಾಚಾರ್ಯ ಅವರು. ಅವರು ಜನಿಸಿದ ದಿನ ಇಂದು. 1920 ಅವರು ಹುಟ್ಟಿತು. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಒಂದಷ್ಟು ದಿನ ಮಾಹಿತಿ, ಪ್ರಚಲಿತ ಪ್ರಕಟಣೆ, ವಿಶೇಷಗಳು. ಟೈಮ್ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕದಲ್ಲಿ.

ಎಲ್ರಿಗೂ ಟೈಮ್ ಬರಲಿ, ಎಲ್ರಿಗೂ ಒಳ್ಳೆ ಟೈಮ್ ಬರಲಿ. ಗೌರಿ ಚಿತ್ರದ ಗೀತೆ ಕೇಳಿದಿರಿ. ವಿಜಯ್ ಈಶ್ವರ್ ಅವರು ಬರೆದ ಗೀತೆ, ಸಂಗೀತ ನೀಡಿ ಹಾಡಿದವರು ಚಂದನ್ ಶೆಟ್ಟಿ ಅವರು. ಮಾರ್ತಕಾವಲಿ ಡೇವಿಡ್ ಹೆಸರು ಕೇಳಿರಬಹುದು. 1989 ಇದೇ ದಿನ ಅವರು ದೀಕ್ಷೆ ಪಡ್ಕೊಂಡ್ರು. ವಿಶ್ವದ ಎರಡನೆಯ ಹಾಗೂ ಭಾರತದ ಮೊದಲ ಮಹಿಳಾ ಕ್ರಿಶ್ಚಿಯನ್ ಪಾದ್ರಿ ಅಂತ ಅನಿಸಿಕೊಂಡ್ರು. ಹಾಗೆ ಓಕ್ಸ್ ವ್ಯಾಗನ್ ಅಂತ ಕೇಳಿರಬಹುದು ನಾವು, ಕಾರ್ನ ಒಂದು ಬ್ರ್ಯಾಂಡ್. ಜರ್ಮನ್ ಭಾಷೆಯಲ್ಲಿ ಜನರ ಕಾರು ಅನ್ನುವ ಅರ್ಥ ಇದಕ್ಕೆ. ಈ ಕಂಪನಿ ಸ್ಥಾಪನೆಯಾದ ದಿನ ಇವತ್ತು ಕಾರ್ಗಳ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲು ಅಂತ ಪರಿಗಣಿಸಲಾಗಿತ್ತು. ಆಗ 1937 ಈ ಕಂಪನಿ ಆರಂಭ ಆಗಿದ್ದು, ಜನರ ಕೈಗೆ ನಿಲುಕಬೇಕು, ಕಾರುಗಳು ಅತಿ ಕಡಿಮೆ ದರದಲ್ಲಿ ಸಿಗಬೇಕು ಅನ್ನೋದು ಈ ಕಂಪನಿಯ ಉದ್ದೇಶವಾಗಿತ್ತು.

ಟೈಮ್ ಶೀರ್ಷಿಕೆ ಗೀತೆಗಳನ್ನ ಕೇಳ್ತಾ ಇದ್ರಿ. ಶುಭೋದಯ ಕರ್ನಾಟಕದಲ್ಲಿ ಅನೇಕರು ಸಂದೇಶಗಳನ್ನ ಕಳಿಸಿದಿರಿ. 8:56 ಆಗಿದೆ ನಿಮ್ಮ ಸಂದೇಶಗಳನ್ನ ನೋಡುವ ಸಮಯ. ಶೀರ್ಷಿಕೆ ಗಾನಕ್ಕಾಗಿ ನಾವು ಯಾವಾಗಲೂ ಕಾಯ್ತಾ ಇರ್ತೀವಿ. ಬಹಳ ಒಳ್ಳೆಯ ಶೀರ್ಷಿಕೆಗಳನ್ನು ಆರಿಸಿ 8:30 ಸಮಯದಲ್ಲಿ ನೀವು ಪ್ರಸಾರ ಮಾಡ್ತೀರಿ. ಧನ್ಯವಾದ ಅಂತಾರೆ ಕೌಡ್ಲೆ ರವಿ ಅಂಜನಾನಗರದಿಂದ. ಪುಷ್ಪ ಶಾನ್ಭಾಗರವರು, ಟ್ರಾವೆಲ್ ಮಾಡ್ತಾ ಟೈಮ್ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಅಂತಾರೆ. ಹಾಗೆ ಕಾಲ ಯಾರ ಕೈಗೂ ಸಿಗಲ್ಲ ಅಲ್ವಾ ಅಂತಾರೆ ನಾಗರತ್ನ ರಾಜಾಜಿನಗರದಿಂದ. ಮಹಾಲಿಂಗಪ್ಪ ಜಾಲ್ವಾದಿಯವರು ಬೆಳಿಗ್ಗೆನೆ ಸಂದೇಶವನ್ನು ಕಳಿಸಿ ಯಾಕೋ ಸ್ವಲ್ಪ ಗರಂ ಆಗಿದ್ದಾರೆ. ನಾನು ಯಾವಾಗಲೂ ಕರೆ ಮಾಡಿ ಕಿರಿಕಿರಿ ಮಾಡುವ ಶ್ರೋತೃನಾ ಅಂತ ಕೇಳಿದಿರಿ. ಯಾವ ಶ್ರೋತೃನೂ ನಮಗೆ ಖಂಡಿತ ಕಿರಿಕಿರಿ ಮಾಡೋದಿಲ್ಲ. ಮಹಾಲಿಂಗಪ್ಪ ಜಾಲ್ವಾದಿಯವರೇ, ನೀವ್ಯಾಕೆ ಹಾಗೆ ಅಂದುಕೊಳ್ತೀರಿ? ನಿಮ್ಮ ಕರೆಗಳನ್ನು, ನಿಮ್ಮ ಸಂದೇಶಗಳನ್ನು ನಾವು ಖಂಡಿತ ಸ್ವೀಕರಿಸ್ತೀವಿ. ನಮಗೆ ಪತ್ರ ಬರೀರಿ, ಹಾಗೆ ನಮಗೆ ಇಮೇಲ್ ಮಾಡಿ ಸಂದೇಶಗಳನ್ನು ಕಳಿಸಿ. ಅಕಸ್ಮಾತ್ ಓದದೇ ಇದ್ದರೂ ಕೂಡ, ಅಂದರೆ ಅದು ಎಲ್ಲರಿಗೂ ಕೇಳಿಸುವ ಹಾಗೆ ಮೈಕ್ನಲ್ಲಿ ಓದದೇ ಇದ್ದರೂ ನಿಮ್ಮ ಸಂದೇಶಗಳು ನಮ್ಮ ಹೃದಯವನ್ನು ತಲುಪುತ್ತೆ, ಮುಟ್ಟುತ್ತೆ ಖಂಡಿತ. ವಂಡಿಕಲ್ ಕೃಪಾ ಅವರು, ಗೀತೆಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿದಿರಿ ಕೌಸಲ್ಯ ಬನಶಂಕರಿಯಿಂದ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು, ದೈನಂದಿನ ಜೀವನದಲ್ಲಿ ನಮಗೆ ನಿಮ್ಮ ಮಾತು ಕೇಳೋದು ತುಂಬ ತುಂಬ ಇಷ್ಟ ಅಂತ ಹೇಳಿದಿರಿ. ಪೂರ್ಣಿಮಾ ಮೇಸ್ರಿ ನಾರಾಯಣಪುರದಿಂದ ಸಂದೇಶವನ್ನು ಕಳಿಸಿದಿರಿ. ಪಿ ಕಲ್ಲತಮ್ಮನಹಳ್ಳಿಯ ಮಂಜುನಾಥ ಅವರು, ಕಲಬುರಗಿಯ ನಾಗೇಂದ್ರಪ್ಪ ಮಾಡ್ಕಾಳೆ ಬಕ್ರೀದ್ ಹಾಡನ್ನ ಬೆಳಿಗ್ಗೆ ಪ್ರಸಾರ ಮಾಡಿದಿರಿ, ಗೀತೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದಿರಿ. ಮೈಸೂರಿನ ಕುಮಾರಣ್ಣ ಅವರು, ಅನುದಿನದ ಸಂಗಾತಿ ವಿವಿಧ ಭಾರತಿ ನಮಗೆ ತುಂಬ ಪ್ರೀತಿ ಅಂತಾರೆ. ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಬೆಂಗಳೂರಿನ ವಸಂತ ಮತ್ತು ಮನೆಯವರು, ಅಂಜನಾನಗರದ ನಮ್ಮ ಶ್ರೋತೃ ರವಿಯವರು, ಶುಭೋದಯ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ. ಬೆಳಗಿನ ಕನ್ನಡ ರತ್ನಭಂಡಾರದಲ್ಲಿ ವೈಕುಂಠರಾಜು ಅವರ ಧ್ವನಿ ಕೇಳಿ ತುಂಬ ಸಂತೋಷ ಆಯಿತು ಅಂತಾರೆ ಪ್ರಕಾಶ್ ಐನಹಳ್ಳಿಯಿಂದ. ಇನ್ನು ಸುಮಾರು ಸಂದೇಶಗಳು ಬರ್ತಾನೆ ಇದೆ, ನಾವು ಓದ್ತಾ ಹೋದಂಗೆ ನಿಮ್ಮ ಸಂದೇಶಗಳು ಇದಕ್ಕೆ ಆ್ಯಡ್ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಹೋಗುತ್ತೆ. ಜನಹಟ್ಟಿಯ ಅಲ್ಲ ಬನಹಟ್ಟಿಯಿಂದ ಅಂಕುಶ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ಆತ್ಮೀಯರೇ, ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಿವೆ, ನಿಮ್ಮ ಎಲ್ಲ ಸಂದೇಶಗಳನ್ನು ನಾವು ಓದ್ತೇವೆ. ಹಾಗೆ ನಮ್ಮ ಸ್ಫೂರ್ತಿ, ನಮ್ಮ ವಿವಿಧ ಭಾರತೀಯ ಕೀರ್ತಿ ನಿಮ್ಮ ಸಂದೇಶಗಳೇ ಹೌದು. ಈಗ ಸಮಯ ಅಂತ ಹೇಳ್ತಾ ಹೇಳ್ತಾ ಸಮಯವನ್ನು ತೋರಿಸ್ತಾ ಸಮಯದ ಬಗ್ಗೆ ಮಾತಾಡ್ತಾ ಇವತ್ತು ಟೈಮ್ ಶೀರ್ಷಿಕೆ ಗೀತೆಗಳನ್ನು ನಾವು ಕೇಳಿದ್ವಲ್ಲ, ಯಾಕೋ ಟೈಮ್ ಚೆನ್ನಾಗಿಲ್ಲ. ಇವತ್ತು ಟೈಮ್ ತುಂಬ ಸೂಪರ್ ಇತ್ತು. ಅಯ್ಯೋ, ಯಾವ ಟೈಮಲ್ಲಿ ಏನಾಗುತ್ತೋ ಏನೋ, ಒಳ್ಳೆ ಟೈಮು ಕೆಟ್ಟ ಟೈಮು ಅಂತ ಇರುತ್ತಾ? ಸಂಜೆ ಟೈಮು, ಡಾನ್ಸ್ ಟೈಮು, ಈ ಟೈಮು, ಶೀ ಟೈಮು, ಫಸ್ಟ್ ಟೈಮು, ಲಾಸ್ಟ್ ಟೈಮು, ಒಟ್ಟಲ್ಲಿ ಟೈಮ್ ಟು ಟೈಮ್ ಮಾತು ಹಾಡು. ಅದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನ ಮುಗಿಸೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಗಂಟೆಗೆ ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02 ಗಂಟೆಗೆ

ಏನು ಇಂದಿನ ವಿಶೇಷ? ಇವತ್ತಿನ ಬಗ್ಗೆ ಅನೇಕ ಮಾಹಿತಿಗಳನ್ನ ಶುಭೋದಯ ಕರ್ನಾಟಕದಲ್ಲಿ ಕೇಳಿದ್ವಿ. ಇವತ್ತಿನ ವಿಷಯದ ವಿಶೇಷ ವಿಸ್ತಾರ ಇಂದಿನ ವಿಶೇಷದಲ್ಲಿ. ಇವತ್ತು 1940 ಅಂದರೆ ಇದೇ ದಿನ 1940 ಬೆಲ್ಜಿಯಂ ಯುದ್ಧದಲ್ಲಿ ನಾಜಿಗಳಿಗೆ ಬೆಲ್ಜಿಯಂ ಶರಣಾದ ದಿನ. 1963 ಬಂಗಾಳ ಕೊಲ್ಲಿಯಲ್ಲಿ ಭಯಂಕರ ಚಂಡಮಾರುತ ಬಂದಿತ್ತು. ಇದಕ್ಕೆ ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರ ಅಲ್ಲ 22,000 ಜನ ಬಲಿಯಾಗಿದ್ದರು. ಇವತ್ತು ಫಿಲಿಪೈನ್ಸ್ ಫ್ಲಾಗ್ ಡೇ. ಇವತ್ತು ವಿಶ್ವ ಮಹಿಳಾ ಆರೋಗ್ಯ ದಿನ. ವೈಯಕ್ತಿಕ ಸಂಗತಿಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ಮಹಿಳೆಯರಿಗೆ ತಿಳಿಸುವ ದಿನ. ಇವತ್ತು ವಿಶ್ವ ಕಡಲು ನಾಯಿ ದಿನ. ಇವತ್ತು ವಿಶ್ವ ಕಡಲ ಹಸು ದಿನ, ಕಾಡು ನಾಯಿ ದಿನ. ಆಯ್ತು, ಇವತ್ತು ಇನ್ನೂ ಒಂದು ದಿನ ಇದೆ ವಿಶೇಷ. ಏನಪ್ಪಾ ಅಂದರೆ ಬರ್ಗರ್ ಅಂತ ಈಗ ತಿಂತೀವಲ್ಲ, ಈಗ ಭಾರತಕ್ಕೆ ಈ ಬರ್ಗರು, ಪಿಜ್ಜಾ ಇದೆಲ್ಲ ಬಂದಿದೆ, ಫಾಸ್ಟ್ ಫುಡ್ಡು ಅಂತೆಲ್ಲ ಹೇಳ್ತಾ ಇರ್ತೀವಲ್ಲ, ಹಾಗೆ ವಿಶ್ವ ಬರ್ಗರ್ ದಿನ. ಇತ್ತೀಚೆಗೆ ವಿಶ್ವದಾದ್ಯಂತ ಪ್ರಸಿದ್ಧ ಆಗ್ತಾ ಇರುವ ಆಹಾರ ಬರ್ಗರ್. ಇವತ್ತು ಬರ್ಗರ್ ದಿನ ಅಂತ ಆಚರಿಸುವಂಥದ್ದು. ಹ್ಯಾಂಬರ್ಗರ್ ಜರ್ಮನಿ ನಗರದಲ್ಲಿ ಇರುವಂತಹ ಒಂದು ಪುಟ್ಟ ನಗರ. ಕೊಚ್ಚಿದ ಮಾಂಸದ ತಿನಿಸು ಈ ಹ್ಯಾಂಬರ್ಗರ್. ಮೊದಲು ಹ್ಯಾಂಬರ್ಗರ್ ಅಂತ ಕರೀತಾ ಇದ್ರು, ಆ ನಂತರದ ದಿನಗಳಲ್ಲಿ ಇದು ಬರ್ಗರ್ ಆಯಿತು. ಭಾರತದಲ್ಲಿ ಇದರ ಸ್ವರೂಪ ಬದಲಾಗಿದೆ. ಆಲೂ ಟಿಕ್ಕಿ ಬರ್ಗರ್, ವಡಾ ಪಾವ್ ಬರ್ಗರ್ ಅಂತ ಇದನ್ನ 108 ರೀತಿ ವೆಜಿಟೇರಿಯನ್ ಬರ್ಗರ್ಗಳನ್ನು ಕೂಡ ಮಾಡಿ ಜನ ಸವಿತಾರೆ ಭಾರತದಲ್ಲಿ.

ಇವತ್ತು ಇಥಿಯೋಪಿಯಾ ರಾಷ್ಟ್ರೀಯ ದಿನ. ಆಯ್ತು, ಇಷ್ಟೆಲ್ಲ ದಿನಗಳಲ್ಲಿ ಇಂದಿನ ವಿಶೇಷ ಯಾವುದು? ಆತ್ಮೀಯರೇ, ಬರ್ಗರ್ ತಿನ್ನಿ ಅಥವಾ ಹೀಗಿರಿ ಅಂತ ಹೇಳಬಹುದು. ಇವತ್ತು ಮತ್ತೊಂದು ವಿಶೇಷ ಇದೆ. ಏನಪ್ಪ ಅಂದರೆ, ಇವತ್ತು ವರ್ಲ್ಡ್ ಹಂಗರ್ ಡೇ, ವಿಶ್ವ ಹಸಿವಿನ ದಿನ. ವಿಶ್ವ ಹಸಿವಿನ ದಿನ ಅಥವಾ ವರ್ಲ್ಡ್ ಹಂಗರ್ ಡೇ ಅಂತಂದಾಗ, ಹಸಿವಿನ ಬಗ್ಗೆ ನಾವು ಅರಿವು ಮೂಡಿಸಿಕೊಳ್ಳೋದು ಎಷ್ಟು ಅಗತ್ಯ. ಹಸಿವು ಅಂದರೆ ಇವತ್ತಿಗೂ, ಈಗಲೂ, ಈ ಕ್ಷಣಕ್ಕೂ ಎಲ್ಲರೂ ಚೆನ್ನಾಗಿದ್ದೇವೆ ಅಥವಾ ಒಂದು ಶಾಂತಿ ಬರಲಿ ಅಂತ ನಾವು ಆಶಿಸುವ ಸಮಯದಲ್ಲೂ, ಎಷ್ಟೋ ಮುಂದುವರೆದ ರಾಷ್ಟ್ರಗಳಲ್ಲೂ ಕೂಡ ಹಸಿವಿನಿಂದ ನರಳುತ್ತಿರುವವರ, ಬಳಲುತ್ತಿರುವವರ ಸಂಖ್ಯೆ ಗಣನೀಯವಾಗಿದೆ. ಹಾಗಾಗಿ ಹಸಿವಿನ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಯಾರು ಹಸಿವಿನಿಂದ ಬಳಲದ ಹಾಗೆ ಇರುವವರು ನೋಡಿಕೊಳ್ಳಬೇಕು ಅಂತ ಕರೆ ನೀಡುವ ಹಾಗೆ, ಹಸಿವಿನ ಬಗ್ಗೆ ಅರಿವು ಮೂಡಿಸಿಕೊಳ್ಳುವ ದಿನ ಇಂದು. ಇವತ್ತಿನ ವಿಶೇಷ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಹಸಿವಿನ ಬಗ್ಗೆ ಮಾತಾಡೋಣ. ವಿಶ್ವ ಹಸಿವು ದಿನ. ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಇಂದಿನ ವಿಶೇಷ, ವಿಶ್ವ ಹಸಿವು ದಿನ, ವರ್ಲ್ಡ್ ಹಂಗರ್ ಡೇ.

ಖಾಸಗಿ ಪುಟಗಳು ಚಿತ್ರದಿಂದ ಆರಿಸಿದ ಗೀತೆ ಕೇಳಿದಿರಿ. ವರುಣ್ ರಾಮಚಂದ್ರ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಪ್ರಮೋದ್ ಮರವಂತೆ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಾಸುಕಿ ವೈಭವ್. ಇಂದಿನ ವಿಶೇಷದಲ್ಲಿ ವರ್ಲ್ಡ್ ಹಂಗರ್ ಡೇ, ವಿಶ್ವ ಹಸಿವು ದಿನದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಜಗತ್ತು ಸಾಕಷ್ಟು ಆಹಾರ ಉತ್ಪಾದಿಸ್ತಾ ಇದೆ, ಆದರೂ ಲಕ್ಷಾಂತರ ಜನರು ಹಸಿದುಕೊಂಡು ಇದ್ದಾರೆ. ಇದಕ್ಕೆ ಕಾರಣ ಏನು? ಈ ವಿಚಾರದ ಬಗ್ಗೆ ಅರಿವು ಮೂಡಿಸಿಕೊಳ್ಳೋದೇ ವಿಶ್ವ ಹಸಿವಿನ ದಿನದ ಮಹತ್ವ. ಹಸಿವಿನಿಂದ ಯಾರು ನರಳಬಾರದು ಅನ್ನುವಂಥದ್ದು, ಹಾಗೆ ಹಸಿವನ್ನು ಕೊನೆಗೊಳಿಸುವ ಚಳುವಳಿಗಳಿಗೆ ಪ್ರೇರಣೆ ನೀಡುವಂಥದ್ದು, ದಾನಗಳನ್ನು ಮಾಡುವಂಥದ್ದು, ಇದ್ದವರು ಇಲ್ಲದವರಿಗೆ ನೀಡುವಂಥದ್ದು, ಹಾಗೆ ಕೆಲಸಗಳಿಗೆ ಸರಿಯಾದ ವೇತನವನ್ನು ನೀಡುವಂಥದ್ದು, ಇವೆಲ್ಲ ಹಸಿವನ್ನು ಕೊನೆಗೊಳಿಸುವ ಲಕ್ಷಣಗಳು ಅಂತ ನಂಬಲಾಗಿದೆ. ಈ ಸಂಗತಿಗಳನ್ನು ಎಲ್ಲೆಡೆ ಹರಡಿ ಅನ್ನೋದೇ ಇವತ್ತಿನ ಮಹತ್ವ.

ವಾಸುನಾನ್ ಪಕ್ಕಾ ಕಮರ್ಷಿಯಲ್ ಚಿತ್ರದ ಗೀತೆ ಕೇಳಿದಿರಿ. ಪುನೀತ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಸಿಆರ್ ಬಾಬಿ ಅವರು ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಗೀತೆಯನ್ನು ಹಾಡಿದರು. ಕಿರಣ್ ಕಾವೇರಪ್ಪ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಅಜನೀಶ್ ಲೋಕನಾಥ್ ಬಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ವೇಳೆ 9:16. ಇವತ್ತಿನ ಚಿನ್ನ ಬೆಳ್ಳಿ ಪೆಟ್ರೋಲ್ ದರಗಳನ್ನು ನೋಡೋದಾದರೆ, ಚಿನ್ನ 24 ಕ್ಯಾರೆಟ್ 15,828 ರೂಪಾಯಿ, 22 ಕ್ಯಾರೆಟ್ 14,509 ರೂಪಾಯಿ, ಬೆಳ್ಳಿ 284,900 ರೂಪಾಯಿ 1 ಕೆಜಿ, ಡೀಸೆಲ್ 97.8, ಪೆಟ್ರೋಲ್ 111 ರೂಪಾಯಿ. ಇದು ನಿನ್ನೆ ರಾತ್ರಿ ವಹಿವಾಟು ಅಂತ್ಯಗೊಂಡ ಸಮಯದಲ್ಲಿ ಇದ್ದ ದರಗಳು. ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಇಂದಿನ ವಿಶೇಷ. ಇವತ್ತು ಎಷ್ಟೋ ವಿಶೇಷತೆಗಳು ಇದೆ, ಅದರಲ್ಲಿ ನಾವು ಇಂದು ಆರಿಸಿರುವ ವಿಷಯ ವರ್ಲ್ಡ್ ಹಂಗರ್ ಡೇ. ಹಸಿವಿನ ಬಗ್ಗೆ ಅರಿವು ಮೂಡಿಸಿಕೊಳ್ಳುವ, ಹಸಿದವರ ಬಗ್ಗೆ ಅರಿವು ಮೂಡಿಸಿಕೊಳ್ಳುವ ದಿನ.

ಜನರು ತೀವ್ರ ಹಸಿವಿನ ಅಂಚಿನಲ್ಲಿ ಇದ್ದಾರೆ ಅಂತ ನಾವು ಕೇಳ್ತಾ ಇರ್ತೀವಲ್ಲ, ಯಾವ ಯಾವ ದೇಶಗಳಲ್ಲಿ ಜನರು ತೀವ್ರ ಹಸಿವನ್ನು ಅನುಭವಿಸ್ತಾ ಇದ್ದಾರೆ ಅಂತ ನೋಡೋದಾದರೆ ನಮಗೆ ಮೊದಲು ಕಾಣೋದು 3 ರಾಷ್ಟ್ರಗಳು, ಅದರಲ್ಲಿ ಭಾರತ ಇಲ್ಲ ಅನ್ನೋದು ಸಮಾಧಾನ ಪಡಬಹುದಾದ ಸಂಗತಿ. ಸೂಡಾನ್, ಯಮನ್, ಗಾಜಾ, ದಕ್ಷಿಣ ಸೂಡಾನ್, ಈ ಪ್ರದೇಶಗಳಲ್ಲಿ ಲಕ್ಷಾಂತರ ಜನರು ತೀವ್ರ ಹಸಿವಿನ ಅಂಚಿನಲ್ಲಿ ಸದಾ ಇದ್ದಾರೆ, ಇರ್ತಾರೆ. ಈ ಬಗ್ಗೆ ನಾವು ನಿಗಾ ವಹಿಸಬೇಕು ಅನ್ನುವಂಥದ್ದು ಒಂದು ಕರೆ.

ಮಿಸ್ಟರ್ ನಟವರ್ಲಾಲ್ ಚಿತ್ರದ ಒಂಥರ ಆಯ್ತದೆ ಗೀತೆ ಕೇಳಿದಿರಿ. ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಚೇತನ್ ಕುಮಾರ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಧರ್ಮಾವಿಶ್. ಹೌದು, ನಿಜವಾಗಿ ಒಂಥರ ಆಗಬೇಕು ನಮಗೆ ಹಸಿವಿನ ವಿಷಯಗಳನ್ನು ಕೇಳ್ತಾ ಹೋದಾಗ. ಹಸಿವಿನ ಸ್ವರೂಪಗಳು ಭಿನ್ನ. ಸರಿಯಾದ ಸಮಯಕ್ಕೆ ಆಹಾರ ಸಿಗದೇ ಇರೋದು ಮತ್ತು ಬಡತನ ಹಸಿವಿನ ಮೂಲ ಕಾರಣ ಅಂತ ಹೇಳ್ತೀವಿ. ಅಸಮಾನತೆ ಕೂಡ ಹಸಿವಿನ ಮೂಲ ಕಾರಣ ಅಂತ ನಾವು ಹೇಳ್ತೀವಿ. ಒಂದು ಮಾಹಿತಿ ಪ್ರಕಾರ ಅಥವಾ ಒಂದು ವಿಶ್ಲೇಷಣೆ ಅಂಕಿಅಂಶದ ಪ್ರಕಾರ ಜಗತ್ತಿನಲ್ಲಿ 673 ಮಿಲಿಯನ್ ಜನರು ಹಸಿವಿನಿಂದ ನರಳುತ್ತಾರೆ, ಬಳಲುತ್ತಾರೆ. 673 ಮಿಲಿಯನ್ ಜನ ಅಂದರೆ ಥಟ್ಟಂತ ನಮಗೆ ಅದು ಮನಸ್ಸಿಗೆ ನಿಲುಕದೇ ಇರಬಹುದು. ಆದರೆ 12ರಲ್ಲಿ 1 ಅಂದರೆ ಅಬ್ಬ ಅನ್ಸುತ್ತೆ ಅಲ್ವಾ? 12ರಲ್ಲಿ 1 ಹಸಿವಿನಿಂದ ನರಳುತ್ತಾ ಇರ್ತಾರೆ ಅಂದರೆ ಊಟ ಮಾಡೋವಾಗೆಲ್ಲ ನಮಗೆ ಎಲ್ಲೋ ಒಂದು ಕಡೆ ಅಪರಾಧಿ ಪ್ರಜ್ಞೆ ಕಾಡಬೇಕೇನೋ ಅನ್ಸುತ್ತೆ. ಸುಮಾರು 2.3 ಬಿಲಿಯನ್ ಜನರು ಒಂದು ಹೊತ್ತು ಆಹಾರ ತಿನ್ನಬಲ್ಲರು, ಇನ್ನೊಂದು ಹೊತ್ತಿಗೆ ಅವರಿಗೆ ಆಹಾರ ಸಿಗೋದಿಲ್ಲ ಅಂತ. ಹಾಗೆ ಹೆಚ್ಚು ಮಹಿಳೆಯರು ಹಸಿವಿನಿಂದ ಬಳಲ್ತಾರೆ, ಮಕ್ಕಳು ಕೂಡ ಹಸಿವಿನಿಂದ ಬಳಲ್ತಾರೆ. ಮಹಿಳೆಯರು 60% ಹೆಚ್ಚು ಹಸಿದಿರ್ತಾರೆ. ಮತ್ತು ಸಂಘರ್ಷ ಪ್ರದೇಶಗಳು ಇದ್ದರೆ ಅಂತಹ ಪ್ರದೇಶಗಳಲ್ಲಿ ಅವರಿಗೆ ಊಟ ಸಿಗೋದಿಲ್ಲ ಅನ್ನುವಂಥದ್ದು. ಹವಾಮಾನದ ವೈಪರೀತ್ಯಗಳು, ಅಪಘಾತಗಳು ಇವೆಲ್ಲ ಹಸಿವನ್ನು ಉಂಟು ಮಾಡುವ ಮತ್ತು ಹಸಿವನ್ನು ದೀರ್ಘಕಾಲ ಹಾಗೆ ಇಡುವಂತಹ ಸಂಗತಿಗಳು.

ತಿಮ್ಮಯ್ಯ ಅಂಡ್ ತಿಮ್ಮಯ್ಯ ಚಿತ್ರದ ಗೀತೆ ಕೇಳಿದಿರಿ. ಯಾರ ಪತ್ರವಿದು? ಅಂಕಿತಾ ಕುಂದು ಅವರ ಧ್ವನಿಯಲ್ಲಿತ್ತು. ಬರೆದವರು ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದ್ದು ಅನೂಪ್ ಸೀಳಿನ್ ಜೆ. ಯಾರ ಪತ್ರವಿದು? ಇವತ್ತು ಹಸಿವಿನ ಪತ್ರವನ್ನು ಓದ್ತಾ ಇದ್ದೇವೆ. ವಿಶ್ವ ಹಸಿವಿನ ದಿನದಂದು, ವರ್ಲ್ಡ್ ಹಂಗರ್ ಡೇ ಇಂದಿನ ವಿಶೇಷ. ಯಾರೂ ಜಗತ್ತಿನಲ್ಲಿ ಯಾರು, ಯಾವ ಪಕ್ಷಿ, ಪ್ರಾಣಿ, ಮನುಷ್ಯ ಯಾರು ಕೂಡ ಹಸಿವು ಅಂತ ಹೇಳಿ ಅಥವಾ ಹಸಿದು ಸಾಯಬಾರದು ಅಥವಾ ನರಳಬಾರದು ಅನ್ನೋದು, ಮತ್ತು ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಕೋರ್ಟುಗಳು ಮತ್ತು ಸಂಘಟನೆಗಳು, ಮಾನವ ಹಕ್ಕು ಸಂಘಟನೆಗಳು ಹೇಳುವಂತಹ ವಿಚಾರ. ಅದನ್ನು ಹೇಳಬೇಕೆ? ಅದು ನಮಗೆ ಗೊತ್ತಿರಬೇಕಾದ ವಿಚಾರ. ಹಸಿವು ಮನುಷ್ಯನಿಗೆ ಪಾಠ ಕಲಿಸುತ್ತೆ ಅಂತ ಹೇಳ್ತೀವಲ್ಲ, ಆದರೆ ಹಸಿವು ಜೊತೆಗೆ ಪಾಠ ಒಂದೇ ಅಲ್ಲ, ಬೇರೆ ಬೇರೆ ಸಂಗತಿಗಳನ್ನು ನಮಗೆ ಕಲಿಸುತ್ತೆ. ಗೊತ್ತಾಗದೇ ಇರುವ ಹಸಿವು ಕೂಡ ದೇಹದಲ್ಲಿ ಇರುತ್ತೆ. ಇದು ಕೂಡ ಒಂದು ಕಾಯಿಲೆ. ಆಹಾರದ ಕೊರತೆಯಿಂದ ಹಸಿವು ಅಂತ ಹೇಳಿದರೂ ಕೂಡ ಅಸಮಾನತೆ ಹಸಿವಿನ ಮೂಲ ಕಾರಣ ಅಂತಾರೆ ತಜ್ಞರು. ಗಾಂಧೀಜಿಯವರು ಹೇಳ್ತಾ ಇದ್ರಲ್ಲ, ಎಲ್ಲರ ಅಗತ್ಯಕ್ಕೆ ಪರಮಾತ್ಮ ನಮಗೆ ನೀಡಿದ್ದಾನೆ, ಆದರೆ ದುರಾಸೆಗೆ ಅಲ್ಲ ಅಂತ. ಗಾಡ್ ಹ್ಯಾಸ್ ಗಿವನ್ ಟು ಎವ್ರಿವನ್ಸ್ ನೀಡ್ ಬಟ್ ನಾಟ್ ಟು ದ ಗ್ರೀಡ್ ಅಂತ ಹೇಳಿದರು ಗಾಂಧೀಜಿಯವರು.

ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಶುಗರ್ಲೆಸ್ ಚಿತ್ರದ ಗೀತೆ ಕೇಳಿದಿರಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಅನೂಪ್ ಸೀಳಿನ್. ಇಂದಿನ ವಿಶೇಷ, ಇವತ್ತಿನ ವಿಶೇಷತೆಗಳಲ್ಲಿ ಒಂದಾದ ವಿಶ್ವ ಹಸಿವಿನ ದಿನ, ಇಂಟರ್ನ್ಯಾಷನಲ್ ಹಂಗರ್ ಡೇ, ವರ್ಲ್ಡ್ ಹಂಗರ್ ಡೇ. ಈ ವಿಚಾರವಾಗಿ ನಾವು ಹಾಗೆ ಒಂದಷ್ಟು ಮಾತಾಡ್ತಾ ಇದ್ವಿ. ರಾಜಸ್ಥಾನದಲ್ಲಿ ಒಂದು ಸಂದರ್ಭ ಬಂತು. ಲಕ್ಷಾಂತರ ಟನ್ ಆಹಾರ ಧಾನ್ಯಗಳು ಗೋಡೌನ್ಗಳಲ್ಲಿ ಇತ್ತು, ಆದರೆ ಜನರು ಹಸಿವಿನಿಂದ ಸಾಯ್ತಾ ಇದ್ರು. ಈ ಸಂದರ್ಭದಲ್ಲಿ ಪಿಯುಸಿಎಲ್ ಸಂಸ್ಥೆ ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ಅರ್ಜಿಯನ್ನು ಸಲ್ಲಿಸಿತು. ಆಗ ಆಹಾರದ ಹಕ್ಕು ಜೀವನದ ಹಕ್ಕು ಅಂತ ಆರ್ಟಿಕಲ್ 21 ಅಡಿಯಲ್ಲಿ, ಬದುಕೋದು ಅಂದರೆ ಕೇವಲ ಉಸಿರಾಡೋದು ಮಾತ್ರ ಅಲ್ಲ, ಘನತೆಯಿಂದ ನಾವು ಬದುಕಬೇಕು, ಒಂದು ಡಿಗ್ನಿಟಿ ಇರಬೇಕು, ಇದಕ್ಕೆ ಆಹಾರ, ಪೋಷಕಾಂಶಗಳು, ನೀರು, ಆಶ್ರಯ ಇವೆಲ್ಲವೂ ಅಗತ್ಯ ಅಂತ ಕೋರ್ಟ್ ಅಭಿಪ್ರಾಯ ಪಡೆದು, ಯಾರೂ ಕೂಡ ಹಸಿವಿನಿಂದ ಸಾಯಬಾರದು, ಹಾಗೆ ನೋಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಕೂಡ ಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿತು. ಹಸಿವು ಹಾಗೆ ಹಸಿವಿನ ಸಾವು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಕೂಡ ಕೋರ್ಟ್ ಈ ಸಂದರ್ಭದಲ್ಲಿ ಪ್ರತಿಪಾದಿಸಿತು. ಶಾಲೆಗಳಲ್ಲಿ ಬಿಸಿಯೂಟ ಯೋಜನೆ, ಆಹಾರ ನೀಡೋದು, ಶಾಲೆಗಳ ಮತ್ತು ಯೋಜನೆಗಳ ಅಡಿ ಆಹಾರ ಪದಾರ್ಥಗಳನ್ನು ನೀಡೋದು, ಅಕ್ಕಿ ಕೊಡೋದು ಅಥವಾ ಬೇರೆ ಏನೋ ಮೌಲ್ಯಗಳನ್ನು ನಾವು ನೀಡೋದು, ಇವೆಲ್ಲವೂ ಕೂಡ ಮೂಲಭೂತ ಅಗತ್ಯಗಳನ್ನು ಪೂರೈಸೋದಕ್ಕೆ ಮಾತ್ರ ಅನ್ನೋದನ್ನು ನಾವು ಮನಗಾಣಬೇಕು. ಹಾಗೆ ಅಸಮಾನತೆಯನ್ನು ತೊಲಗಿಸೋದಕ್ಕೆ ಈ ಎಲ್ಲ ಕ್ರಮಗಳು ಅಗತ್ಯ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಏನಂತೀರಿ?

ಕವಿರಾಜ್ ಅವರು ಬರೆದು ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದ ಗೀತೆಯನ್ನು ಕೇಳಿದಿರಿ. ವಿಕ್ಟ್ರಿ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಮೀಕಾ ಸಿಂಗ್ ಹಾಗೂ ಸಂಗೀತ ಅವರ ಧ್ವನಿಗಳಲ್ಲಿತ್ತು ಈ ಗೀತೆ. ಸಮಯ 9:42. ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಹಸಿವಿನ ದಿನ ಅಂತ ಒಂದು ಇದೆ ಅಂತ ಗೊತ್ತಿರಲಿಲ್ಲ. ಅನೇಕ ಮಾಹಿತಿಗಳು ಸಿಗ್ತಾ ಇದೆ, ಧನ್ಯವಾದ ಅಂತ. ಮತ್ತೆ ಒಬ್ರು ಕೇಳ್ತೀರಿ, ಭಾರತದಲ್ಲಿ ಹಸಿವಿನಿಂದ ಇರ್ತಾರಾ ಜನ ಅಂತ. ಖಂಡಿತ, ಅನೇಕ ಘಟನೆಗಳು ಹಸಿವಿನಿಂದ ಇರೋದು ಅಷ್ಟೇ ಅಲ್ಲ, ಹಸಿವು ತಾಳಲಾರದೆ ಕುಸಿದು ಬಿದ್ದು ಸತ್ತಂತಹ ಘಟನೆಗಳನ್ನು ಕೂಡ ನಾವು ಭಾರತದಲ್ಲಿ ಮತ್ತು ವಿಶ್ವದ ಎಲ್ಲ ಕಡೆ ಕಾಣಬಹುದು. ಇಂತಹ ಘಟನೆಗಳನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸುವ ಗುಣವನ್ನು ಬೆಳೆಸಿಕೊಳ್ಳೋದು ಅಗತ್ಯ ಅಂತಲೇ ವಿಶ್ವ ಹಸಿವಿನ ದಿನವನ್ನು ಆಚರಿಸಲಾಗ್ತಾ ಇದೆ. ಸುಡಾನ್ ಮತ್ತು ಗಾಜಾ ಯುದ್ಧ ಪ್ರದೇಶಗಳು ಅಂತ ಏನು ನಾವು ಹೇಳ್ತೀವಿ, 2025 ಕೂಡ ಮೊದಲ ಬಾರಿಗೆ ಈ ಎರಡು ಜಾಗಗಳಲ್ಲಿ ಬರ ಅಂತ ಡಿಕ್ಲೇರ್ ಆಗಿ ಯುದ್ಧದಿಂದ ಲಕ್ಷಾಂತರ ಜನರು ಆಹಾರವಿಲ್ಲದೆ ಬಳಲಿ ಸತ್ತಂತಹ ಅಥವಾ ಕಂಗೆಟ್ಟಂತಹ ಮಂದಿಯನ್ನು ನಾವು ಕಾಣಬಹುದು. ಕೋಲ್ಕತ್ತಾನಲ್ಲಿ 1943 ಸಂದರ್ಭದಲ್ಲಿ ಬರ ಡಿಕ್ಲೇರ್ ಆಗಿತ್ತು. ಆಗ ಎರಡನೇ ಮಹಾಯುದ್ಧದ ಸಮಯ. ಆ ಸಂದರ್ಭದಲ್ಲಿ ಲಕ್ಷಾಂತರ ಜನ, ಸುಮಾರು 30 ಲಕ್ಷಕ್ಕೂ ಹೆಚ್ಚು ಜನ ಯುದ್ಧಗಳ ಸಂದರ್ಭದಲ್ಲಿ ಹಸಿವೆಯಿಂದ ನರಳಿ ಪ್ರಾಣ ತ್ಯಜಿಸಿದರು ಅನ್ನುವಂಥದ್ದು ಒಂದು ಸತ್ಯ.

ಹಸಿದವರ ಜೊತೆ ನಾವು ನಿಲ್ಲಬೇಕು. ಈಗಲೂ ಹಸಿವಿನ ಸಾವುಗಳು ಇವೆಯಾ ಅಂತ ಕೇಳಿದ್ದಾರೆ ನಮ್ಮ ಒಬ್ರು ಶ್ರೋತೃ. ರಾಜಸ್ಥಾನದಲ್ಲಿ ಒಂದು ಸಂದರ್ಭದ ಬಗ್ಗೆ ಆಗಲೇ ನಾವು ಉಲ್ಲೇಖ ಮಾಡಿದ್ವಿ. ಹಾಗೆ 2022ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸಂಜಯ್ ಸರ್ದಾರ್ ಅನ್ನೋರು ಝರಾ ಗ್ರಾಮದಲ್ಲಿ ಹಸಿವಿನಿಂದ ಕುಸಿದು ಸತ್ರು. ಅವರು ಯಾವುದೋ ಒಂದು ಕಾಯಿಲೆಯಿಂದ ನರಳತಾ ಇದ್ರು. ಅವರಿಗೆ ಕೆಲಸದ ಸಮಯದಲ್ಲಿ ಸರಿಯಾದ ವೇಳೆಗೆ ಆಹಾರ ಸಿಗದೆ ಹಸಿವಿನಿಂದ ಕುಸಿದು ಅವರು ಸತ್ರು ಅಂತ ನಂತರದ ಪತ್ರಿಕೆಗಳಲ್ಲಿ ವರದಿಯಾಗಿದ್ದು. ಹಾಗೆ ಯುದ್ಧಗಳ ಸಂದರ್ಭದಲ್ಲಿ ಹಸಿವಿನಿಂದ ಸಾಯ್ತಾ ಇರುವವರ ಸಂಖ್ಯೆ ಈಗ ಹೆಚ್ಚಾಗ್ತಾ ಇದೆ ಅಂತ. ಕರ್ನಾಟಕದಲ್ಲಿ ನೋಡೋದಾದರೆ ಬಹಳ ಪ್ರಸಿದ್ಧವಾದ ಒಂದು ಘಟನೆ 2017ರಲ್ಲಿ ನಡೆದದ್ದು. ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣ ಸಮೀಪದಲ್ಲಿ ಒಂದೇ ಕುಟುಂಬದ 3 ಮಂದಿ ಕೆಲಸ ಸಿಗದೆ, ಅವರು ಯಾವುದೋ ಕಾರಣದಿಂದ ಆಧಾರ್ ಕಾರ್ಡ್ಗಳನ್ನು ಕಳೆದುಕೊಂಡಿದ್ರು, ಹಾಗಾಗಿ ಆಹಾರ ಸಿಗದೆ 3 ಜನ ಒಟ್ಟಿಗೆ ಸಾವನ್ನ ಅಪ್ಪಿದ್ದು. 6 ತಿಂಗಳು ಈ ಕುಟುಂಬಕ್ಕೆ ರೇಷನ್ ಸಿಕ್ಕಿರಲಿಲ್ಲ ಅಂತ ನಂತರ ಮಾಹಿತಿಗಳು ಬಂದದ್ದು. 2021ರಲ್ಲಿ ಶಿವಮೊಗ್ಗದಲ್ಲೂ ಕೂಡ ಇಂಥದೇ ಒಂದು ಘಟನೆ ನಡೆದು ಕುಟುಂಬದಲ್ಲಿ 4 ಜನ ಸತ್ರು ಅಂತ ವರದಿಯಾಗಿ ಅದು ನಂತರ ಕೋರ್ಟ್ ಮೆಟ್ಟಿಲು ಏರಿದ್ದು ಕೂಡ ಒಂದು ಇತಿಹಾಸ. ರಾಯಚೂರಿನಲ್ಲಿ, ಶಿವಮೊಗ್ಗದಲ್ಲಿ ಇಂತಹ ಘಟನೆಗಳು ನಡೆದಿವೆ. ಹೀಗೆ ಹಸಿವಿನ

ನನ್ನ ಲೈಫಲ್ಲಿ ಚಿತ್ರದ ಗೀತೆ ಕೇಳಿದರೆ ಕಾರುಣ್ಯ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಅಜನೀಶ್ ಲೋಕನಾಥ್ ಬಿ. ಹಸಿವು ಕೇವಲ ಹೊಟ್ಟೆಯ ಕೂಗಲ್ಲ, ಅದು ಮಾನವತೆಯ ಕೂಗು. ಇವತ್ತು ವಿಶ್ವ ಹಸಿವು ದಿನದಂದು ನಾವು ಅನೇಕ ಘಟನೆಗಳನ್ನು ಹಾಗೆ ಒಂದು ರೌಂಡಪ್ನಲ್ಲಿ ನೋಡ್ತಾ ಬಂದ್ವಿ. ಅದು ಅತಿ ಆಸೆ ಮತ್ತು ಅಭಿವೃದ್ಧಿಯ ಆಸೆ ಮತ್ತು ಸ್ವಾರ್ಥ, ನೆಲ ನಮ್ಮದು ಅನ್ನುವಂತಹ ಕಾರಣಗಳಿಗೆ ನಾವು ಮಾಡುವ ಯುದ್ಧಗಳು, ದೇಶ ದೇಶದ ನಡುವಣ ಯುದ್ಧ, ಮನುಷ್ಯ ಮನುಷ್ಯ ನಡುವಣ ಯುದ್ಧ, ಇವೆಲ್ಲವೂ ಹಸಿವಿಗೆ ಕಾರಣ. ಪ್ರಾಕೃತಿಕ ವಿಕೋಪಗಳು, ಬರ ಅಥವಾ ನೀರು ಇಲ್ಲದೇ ಇರೋದು, ಬೆಳೆ ಬರದೇ ಇರೋದು, ಇದೆಲ್ಲ ಒಂದು ಕಡೆ. ಆದರೆ ಹಸಿವಿಗೆ ಮೂಲ ಕಾರಣ ನಮ್ಮ ಇವತ್ತಿನ ದಿನಮಾನದಲ್ಲಿ ಅಸಮಾನತೆ ಅಂತ ದೃಢಪಟ್ಟಿದೆ. ಹಸಿವು ಅನಿವಾರ್ಯ ಅಲ್ಲ. ನಾವು ಒಂದು ತುತ್ತು ಆಹಾರವನ್ನು ವ್ಯರ್ಥ ಮಾಡದೆ ತಿಂದರೆ ಆ ಉಳಿಸಿದ ಒಂದು ತುತ್ತು ಅಥವಾ ಚೆಲ್ಲದ ಒಂದು ತುತ್ತು ಮತ್ತೊಬ್ಬನ ಹಸಿವಿಗೆ ಆಗತ್ತೆ ಅನ್ನುವಂಥದ್ದನ್ನು ನಾವು ಮನಗಾಣಬಹುದು. ನಾವು ಅಂದುಕೊಳ್ಳಬೇಕಿದೆ, ಒಂದು ಪ್ರತಿಜ್ಞೆ ಮಾಡಬೇಕು, ಅಥವಾ ನಾವೆಲ್ಲ ಒಗ್ಗೂಡಿ ಏನಾದರೂ ಮಾಡ್ತೀವಿ ಅಂತ ಅಂದುಕೊಂಡ್ರೆ, ನಮ್ಮ ಕೈಲಾಗತ್ತೆ ಅಂದ್ಕೊಂಡ್ರೆ, ಈ ಹಸಿವು ಇರದ ಅಥವಾ ಯಾರೋ ಹಸಿದಿದ್ದಾರೆ ಅಂದಾಗ ಅವರಿಗೆ ನಾವು ಸಹಾಯ ಮಾಡ್ತೇವೆ, ಅವರಿಗೆ ಒಂದು ತುತ್ತು ಅನ್ನವನ್ನು ಕೊಡ್ತೇವೆ ಅಂತ ನಾವು ಅಂದುಕೊಳ್ಳಬಹುದು. ಹಸಿವು ರಹಿತ ಜಗತ್ತು ಸಾಧ್ಯ, ಅದು ಕನಸು ಅಲ್ಲ, ಅದು ನಮ್ಮಿಂದನೇ ಆರಂಭ ಆಗಬಹುದು. ವಿಶ್ವ ಹಸಿ

ಹಸಿವಿನ ದಿನದ ಸಂದರ್ಭದಲ್ಲಿ ಹಸಿವಿನ ಕುರಿತು ಅರಿವು, ಹಾಗೆ ಇಂದಿನ ವಿಶೇಷ ವರ್ಲ್ಡ್ ಹಂಗರ್ ಡೇ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಶೇಷ ಪ್ರಸ್ತುತಿ ಬಿ.ಕೆ. ಸುಮತಿ.

ಈಗ ಸಮಯ 9:57. ಸಂದೇಶಗಳನ್ನು ಕಳಿಸಿದ್ದೀರಿ. ಹಸಿವಿನ ಕುರಿತು ನಮ್ಮ ಕಣ್ಣು ತೆರೆಯಿತು, ಹೊಟ್ಟೆ ತುಂಬಿತು, ತಿಂಡಿ ಆಯ್ತಾ ಅಂತೆಲ್ಲ ನಾವು ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತೀವಿ. ಸ್ವಲ್ಪ ತಿಂಡಿ ಜಾಸ್ತಿ ಆದರೆ ಅದನ್ನು ನಾವು ದೂರ ಇಟ್ಬಿಡ್ತೀವಿ. ಆದರೆ ಇವತ್ತು ನಿಮ್ಮ ಮಾತುಗಳು ನಮ್ಮ ಕಣ್ಣು ತೆರೆಸಿದವು ಅಂತಾರೆ ಬೆಂಗಳೂರಿನ ಸುಧಾ ಅವರು. ಸುರೇಶ್ ಬಾಬು KB ಕದಲೂರು ಮದ್ದೂರಿನಿಂದ ಸಂದೇಶವನ್ನು ಕಳಿಸಿ ಎಂಥ ಒಳ್ಳೆ ವಿಷಯ ಮತ್ತು ಹಾಡುಗಳನ್ನು ಪ್ರಸಾರ ಮಾಡಿದ್ರಿ, ಧನ್ಯವಾದಗಳು ಅಂತ ಹೇಳಿದಿರಿ. ಹಂಗರಡಿಯ ಚಂದ್ರಕಾಂತ್ ಅವರು, ಬಡವನಿಗೆ ನಾವು ಆಹಾರವನ್ನು ನೀಡೋದೇ ಶಿವನ ಪೂಜೆ ಅಂತ ಹೇಳಿದಿರಿ. ಹಸಿವಿನಿಂದ ಸಾಯುತ್ತಿರುವವರ ನೆರವಿಗೆ ನಾವು ಬರಬೇಕು ಅಂತಾರೆ ಪ್ರಕಾಶ್ ಐನಹಳ್ಳಿಯವರು. ಹಸಿವಿನ ದಿನದ ಸಂದರ್ಭದಲ್ಲಿ ಮಾಹಿತಿಗಳು ಚೆನ್ನಾಗಿತ್ತು, ಕಾರ್ಯಕ್ರಮ ಚೆನ್ನಾಗಿದೆ ಅಂತಾರೆ 387. ಹೆಸರನ್ನು ಹಾಕಲಿಲ್ಲ ನೀವು. ವಿ ವೈಕುಂಠರಾಜು ಅವರ ಧ್ವನಿಯನ್ನು ಕೇಳಿದ್ವಿ ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ, ಚೆನ್ನಾಗಿತ್ತು ಅಂತಾರೆ ರವಿಯವರು. ಕಾರ್ಯಕ್ರಮ ಇಷ್ಟ ಆಯಿತು ಅಂತಾರೆ 608. ಚಿಕ್ಕೋಡಿ ಕಮತೇನಟ್ಟಿಯ ರುಕ್ಮಿಣಿ ಕುಂಬಾರ್, ರಾಜು ಕುಂಬಾರ್ ಅವರು ಸಂದೇಶವನ್ನು ಕಳಿಸಿದಿರಿ. ಪೂರ್ಣಿಮಾ ಮೇಸ್ತ್ರಿ ಜಯನಗರದಿಂದ, ಗಿರಿನಗರದ ವಸಂತ 190, ಸುರೇಶ್ ಮತ್ತು ಮನೆಯವರು, ಚಂದುಲಾಲ್ ಕಲಬುರಗಿಯಿಂದ, ಹನುಮಂತಪ್ಪ ಹುಲಗಮ್ಮನವರ್, ಅರುಣಾ ಮೈತ್ರಿ, ಅರಸೀಕೆರೆಯ ಜ್ಯೋತಿ ಸಂಗಮ್, ಬಾಗಲಕೋಟೆಯ ಅಂಕುಶ್, ಇನ್ನು ಸುಮಾರು ಮಂದಿ ಸಂದೇಶಗಳನ್ನು ಕಳಿಸಿದಿರಿ. ಕಾರ್ಯಕ್ರಮವನ್ನು ಕೇಳ್ತಾ ನಿಮ್ಮ ಪ್ರತಿಕ್ರಿಯೆಗಳನ್ನು ನೀಡ್ತಾ ನಮ್ಮ ಜೊತೆ ನಡೆದು ಬಂದಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ವಿ ಕೆ ಸುಮತಿಯ ನಮಸ್ಕಾರಗಳು.

ನಮಗೆ ಜ್ಞಾನದ ಹಸಿವು ಇರಲಿ, ತೃಪ್ತಿಯ ಹಸಿವು ಇರಲಿ, ಯಾವಾಗಲೂ ಒಳ್ಳೆಯದು ಮಾಡ್ತಾನೇ ಇರಬೇಕು ಅನ್ನುವ ಹಸಿವು ಹೆಚ್ಚು ಹೆಚ್ಚು ಆಗಲಿ. ಏನಂತೀರಿ?

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಾಡಿನ ಎಲ್ಲೆಡೆ ಇಂದು ಈದ್ ಉಲ್ ಅಧಾ ಬಕ್ರೀದ್ ಹಬ್ಬವನ್ನು ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಈ ದಿನದಂದು ಮುಸ್ಲಿಮರು ಈದ್ಗಾ ಮೈದಾನ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ದುಲ್ಹಜ್ ತಿಂಗಳ 10ರಂದು ಈದ್ ಉಲ್ ಅಧಾ ಅಥವಾ ಬಕ್ರೀದ್ ಹಬ್ಬ ಆಚರಣೆ ಮಾಡಲಾಗುತ್ತದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರು ಈದ್ ಉಲ್ ಅಧಾ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ಶುಭ ಕೋರಿದ್ದಾರೆ. ಈ ಹಬ್ಬವು ಸಮಾಜದಲ್ಲಿ ಸಹೋದರತ್ವ ಮತ್ತು ಸಂತೋಷದ ಭಾವನೆಯನ್ನು ಇನ್ನಷ್ಟು

ಪೂರ್ತಿಗೊಳಿಸಲಿ ಎಂದು ಹಾರೈಸಿದ್ದಾರೆ. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಪರಿಸ್ಥಿತಿ ಸಾಮಾನ್ಯವಾಗಿದೆ. ಎಲ್ಲ ಅಗತ್ಯ ವಸ್ತುಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಆತುರದ ಖರೀದಿಯನ್ನು ತಪ್ಪಿಸುವಂತೆ ನಾಗರಿಕರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮನವಿ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಜರಾತ್ಗೆ 3 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಭಾಗವಾಗಿ ಅವರು ನಾಳೆ ಗಡಿ ಜಿಲ್ಲೆಗೆ ಕಚ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಸಚಿವರು ಅಂತಾರಾಷ್ಟೀಯ ಗಡಿಯಲ್ಲಿರುವಂತಹ ಅತ್ಯಂತ ಸೂಕ್ಷ್ಮ ಮತ್ತು ಕಾರ್ಯತಂತ್ರದ ಮಹತ್ವದ ಹರಾಮಿ ನಾಲಾ ಪ್ರದೇಶವನ್ನು ಪರಿಶೀಲನೆ ನಡೆಸಲಿದ್ದಾರೆ. ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸುವ ದಿಶೆಯಲ್ಲಿ ಹಮ್ಮಿಕೊಂಡಿರುವಂತಹ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದಲ್ಲಿ ನಗರ ವಾಸಿಗಳೆಲ್ಲರೂ ಪಾಲ್ಗೊಳ್ಳಬೇಕೆಂದು ಪಾಲಿಕೆ ಆಯುಕ್ತ ಕಾರ್ತಿಕ್ ಮನವಿ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ 5-15 ವರ್ಷದ ಮಕ್ಕಳು ಕಡ್ಡಾಯವಾಗಿ ಆಧಾರ್ ಕಾರ್ಡ್ಗೆ ಬಯೋಮೆಟ್ರಿಕ್ ನೋಂದಣಿ ಮಾಡಿಸಬೇಕಿದ್ದು, ಇದಕ್ಕಾಗಿ ಶಾಲೆಗಳಲ್ಲಿ ವಿಶೇಷ ಆಂದೋಲನ ಮಾದರಿಯಲ್ಲಿ ಶಿಬಿರಗಳನ್ನು ಆಯೋಜಿಸುವಂತೆ ಜಿಲ್ಲಾಧಿಕಾರಿ ಶ್ರೀರೂಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಾರ್ವೆ ಚೆಸ್ ಪಂದ್ಯಾವಳಿಯ 3ನೇ ಸುತ್ತಿನ ಪಂದ್ಯದಲ್ಲಿ ಆರ್ ಪ್ರಜ್ಞಾನಂದ ನಾರ್ವೆಯ ವಿಶ್ವ ಅಗ್ರ ಶ್ರೇಯಾಂಕಿತ ಆಟಗಾರ ಮ್ಯಾಗ್ನಸ್ ಕಾರ್ಲ್ಸೆನ್ ಅವರನ್ನು ಸೋಲಿಸುವ ಮೂಲಕ ಭರ್ಜರಿ ಜಯ ಸಾಧಿಸಿ 3 ಪೂರ್ಣ ಅಂಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 10:04. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳ ಸಮಯ.

ಪುಷ್ಪಲತಾ ರಂಗರಾವ್ ಹಾಗೂ ಸಂಗಡಿಗರು ಹಾಡಿದ ವಿಜಯನಾರಸಿಂಹ ಅವರ ರಚನೆ ಕೇಳಿದಿರಿ. ಸೋತು ಗೆದ್ದವಳು ಚಿತ್ರದ ಗೀತೆ ಇದು. ಸಂಗೀತ ನೀಡಿದವರು ಎಂ ರಂಗರಾವ್.

ಅರಿಶಿನ ಕುಂಕುಮ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರು ಬರೆದ ಗೀತೆ, ರಾಗ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್.

ವಾಣಿ ಜಯರಾಮ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಭೂತಯ್ಯನ ಮಗ ಅಯ್ಯು ಚಿತ್ರದ ಗೀತೆ ಕೇಳಿದಿರಿ. ಜೆಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬರೆದವರು ಆರ್.ಎನ್.ಜಯ ಗೋಪಾಲ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇಳಿಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಚಂದ್ರಿಕಾ ಗುರುರಾಜ್ ಹಾಗೂ ಸಂಗಡಿಗರು ಹಾಡಿದ ಗೀತೆ ಕೇಳಿದಿರಿ. ಗೀತೆಯನ್ನು ಪ್ರೇಮರಾಗ ಹಾಡುಗೆಳತಿ ಚಿತ್ರದಿಂದ ಆರಿಸಲಾಗಿತ್ತು.

ತಾಳಿಯ ಭಾಗ್ಯ ಚಿತ್ರಕ್ಕೆಂದು ಪಿ ಸುಶೀಲಾ ಅವರು ಹಾಡಿದ ಗೀತೆ ಕೇಳಿದಿರಿ. ಸತ್ಯಂ ಅವರ ಸ್ವರ ಸಂಯೋಜನೆ, ಗೀತೆಯನ್ನು ಬರೆದವರು ಜಿ ಉದಯಶಂಕರ್.

ಕೇಳ್ತಾ ಇದ್ದೀರಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ನೀವು ಕೇಳಿದ ಗೀತೆಯನ್ನು ಕಾಕನಕೋಟೆ ಚಿತ್ರದಿಂದ ಆರಿಸಲಾಗಿತ್ತು. ಹಾಡಿದವರು ಸುಲೋಚನಾ ಮತ್ತು ಸಂಗಡಿಗರು. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಸಂಭ್ರಮದ ಕ್ಷಣಗಳ ಸುಮಧುರ ಮಂಗಳ ಗಾನ ಕೇಳ್ತಾ ಇದ್ದೀರಿ. ಸಮಯ 10:40.

ನಗುವ ಹೂವು ಚಿತ್ರಕ್ಕೆಂದು ಅರೆನ್ ಜಯಗೋಪಾಲ್ ಅವರು ಬರೆದ ಗೀತೆ ಕೇಳಿದಿರಿ. ಜೆ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಧ್ವನಿ ಬಿ ಸುಶೀಲಾ ಅವರದು.

ಶ್ರೀ ಉದಯಶಂಕರ್ ಅವರು ಬೃಂದಾವನ ಚಿತ್ರಕ್ಕೆಂದು ಬರೆದ ಗೀತೆ ಕೇಳಿದಿರಿ. ಹಾಡಿದವರು ಎಸ್ ಜಾನಕಿ, ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಗಂಡು ಗಿಣಿ ಕಣ್ಕಣ್ ಬಿಟ್ಟಿತಮ್ಮ, ಅದು ತನ್ನಂತೆ ಏನು ನಡೆಯದು ಎಂಬ ಸತ್ಯವ ಅರಿತಮ್ಮ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರು ಬರೆದ ಗೀತೆ ಕೇಳಿದಿರಿ. ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಸಂಗೀತ ನೀಡಿದವರು ಎಂಎಸ್ ವಿಶ್ವನಾಥನ್. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಸಂಭ್ರಮದ ಕ್ಷಣಗಳ ಸುಮಧುರ ಮಂಗಳ ಗಾನ.
1: Cheers.

ಶಾಂತಿಯ ಸೌರಭ ಎಲ್ಲೆಡೆ ಸೂಸುತ್ತಿರಲಿ, ಜ್ಞಾನದ ಜ್ಯೋತಿಯು ಬೆಳಗಿರಲಿ, ಆನಂದದ ಹೊಳೆ ಹರಿದಿರಲಿ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆತ್ಮೀಯ ಶ್ರೋತೃ ಬಾಂಧವರೇ, ಮುಂದಿನ ಕಾರ್ಯಕ್ರಮ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವುದು. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗ್ಯಾಂಗ್ಟಾಕ್ನ ಪಾಲ್ಜೋರ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಿಕ್ಕಿಂ ಪೊಲೀಸ್ ಪಡೆಗೆ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಪ್ರಶಸ್ತಿಯನ್ನು ಪಡೆದ ದೇಶದ 15ನೇ ರಾಜ್ಯ ಮತ್ತು ಈಶಾನ್ಯ ಭಾರತದ 3ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಸಿಕ್ಕಿಂ ಪಾತ್ರವಾಗಿದೆ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆ, ಔಟ್ಪೋಸ್ಟ್ಗಳು ಸೇರಿದಂತೆ ಮೂಲಸೌಕರ್ಯಗಳನ್ನು ನಿರ್ಮಿಸಲು ಪಶ್ಚಿಮ ಬಂಗಾಳ ಸರ್ಕಾರ 142 ಎಕರೆ ಭೂಮಿಯನ್ನು ಬಿಎಸ್ಎಫ್ಗೆ ಹಸ್ತಾಂತರಿಸಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮುಂಬರುವ ನೀಟ್ ಯುಜಿ 2026 ಮರುಪರೀಕ್ಷಾ ಸಿದ್ದತೆಯನ್ನು ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷ ಡಾ ಕೆ ರಾಧಾಕೃಷ್ಣನ್ ಅವರೊಂದಿಗೆ ಪರಿಶೀಲಿಸಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಕುರಿತ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಈ ಸಮಿತಿಯನ್ನು ರಚಿಸಲಾಗಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೊಡಗು ಜಿಲ್ಲೆಯ ಎಲ್ಲಾ ಶಾಲೆ ಮತ್ತು ಕಾಲೇಜುಗಳಲ್ಲಿ ಮಾದಕ ವಸ್ತು ಮುಕ್ತ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು

ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ್ದಾರೆ. ತ್ಯಾಗ ಬಲಿದಾನದ ಸಂಕೇತವಾದ ಈ ಪವಿತ್ರ ಹಬ್ಬವು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತ್ವವು ನೆಲೆಗೊಳ್ಳಲು ಪ್ರೇರಣೆಯಾಗಲಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು, ಸ್ಫೋಟಕ ವಸ್ತುಗಳ ಅನಧಿಕೃತ ಆನ್ಲೈನ್ ಮಾರಾಟ ಮತ್ತು ಜಾಹೀರಾತುಗಳ ವಿರುದ್ಧ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಸಿಸಿಪಿಎ ನಿಯಂತ್ರಕ ಕ್ರಮವನ್ನು ಪ್ರಾರಂಭಿಸಿದೆ. ಫೈನಲ್ನಲ್ಲಿ ಸ್ಥಾನ ಪಡೆಯಲು ನಾಳೆ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಗುಜರಾತ್ ಟೈಟನ್ಸ್ ತಂಡವನ್ನು ಎದುರಿಸಲಿದೆ. ಭಾನುವಾರ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯ ಜರುಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
1: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
1: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಟ್ಯೂನ್ ಮಾಡಿದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ. ಇನ್ನೀಗ ಹೊಸ ಹಾಡುಗಳನ್ನ ಕೇಳುವಂತಹ ಸಮಯ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

90.9 ಎಫ್ಎಂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಹೊಸ ಹಾಡುಗಳು. ಕಾರ್ಯಕ್ರಮದ ಕೊನೆಯ ಒಂದು ಗೀತೆ ಸಿದ್ದ ಶ್ರೀರಾಮ್ ಅವರ ಸೂಪರ್ ಹಿಟ್ ವಾಯ್ಸ್ ಅಲ್ಲಿ ಲವ್ 360 ಚಿತ್ರದಿಂದ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

11:30:45 ಇನ್ನೀಗ ಕಾರ್ಯಕ್ರಮ ಕಲಾಭಾರತಿ. ಗುರುವಾರದ ವಿಶೇಷ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತ ಸ್ವಾಗತ, ಸುಸ್ವಾಗತ. ಕೇಳುಗರೇ, ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ಚಲನಚಿತ್ರ, ರಂಗಭೂಮಿ ಹಾಗೂ ಕಿರುತೆರೆಯ ನಟಿ ಗಿರಿಜಾ ಲೋಕೇಶ್ ಅವರು ಇಂದಿನ ಕಲಾಭಾರತಿಯ ತಾರೆ.

ಕಾಕನಕೋಟೆ, ದಾಹ, ಭುಜಂಗಯ್ಯನ ದಶಾವತಾರ, ಯಾರಿಗೂ ಹೇಳಬೇಡಿ, ಹೀಗೆ ಹಲವಾರು ಚಿತ್ರಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಸ್ಮರಣೀಯವಾದಂಥ ಅಭಿನಯವನ್ನ ನೀಡಿದಂತಹ ಗಿರಿಜಾ ಲೋಕೇಶ್ ಅವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವೈವಿಧ್ಯಮಯವಾದಂತಹ ಪಾತ್ರಗಳಲ್ಲಿ ಅಭಿನಯಿಸಿ ಗಮನಾರ್ಹವಾದನ್ನ ಸೆಳೆದಿದ್ದಾರೆ. ಚಿತ್ರರಂಗಕ್ಕೆ ಬರೋದಕ್ಕಿಂತ ಮೊದಲೇ ರಂಗಭೂಮಿ ಕಲಾವಿದೆಯಾಗಿದ್ದಂತಹ ಗಿರಿಜಾ ಅವರು ಪ್ರಭಾತ್, ಶಿಶುವಿಹಾರ, ರಂಗಸಂಪದ, ನಟರಂಗ ಮುಂತಾದ ಜನಪ್ರಿಯ ತಂಡಗಳಲ್ಲಿ ಸಾವಿರಾರು ನಾಟಕಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಕನ್ನಡ ಅಷ್ಟೇ ಅಲ್ಲದೆ ಉರ್ದು, ತಮಿಳು, ತೆಲುಗು, ಮಲಯಾಳಂ ನಾಟಕದಲ್ಲೂ ಸಹ ನಟನೆಯನ್ನು ಮಾಡಿದ್ದಾರೆ. ಗಿರಿಜಾ ಲೋಕೇಶ್ ಅವರ ಅಭಿನಯದ ಕಿರುತೆರೆ ಧಾರಾವಾಹಿಗಳ ಸಂಖ್ಯೆ ನೀವು ನಂಬುತ್ತೀರೋ ಇಲ್ವೋ 300ಕ್ಕೂ ಹೆಚ್ಚು ದಾಟತ್ತಂತೆ. ವೈಶಾಲಿ ಕಾಸರವಳ್ಳಿ ನಿರ್ದೇಶನ ಮಾಡಿದಂತಹ ಮುತ್ತಿನ ತೋರಣ ಗಿರಿಜಾ ಅವರ ಅಭಿನಯವನ್ನ ಓರೆಗೆ ಹಚ್ಚಿದಂತಹ ಧಾರಾವಾಹಿ ಅಂತಾನೆ ಹೇಳ್ಬೋದು. ಇವರನ್ನ ಅರಸಿ ಬಂದಂತಹ ಪ್ರಶಸ್ತಿಗಳು ಬಹಳಷ್ಟಿದೆ. 74ರ ವಸಂತದಲ್ಲಿರುವಂತಹ ಗಿರಿಜಾ ಲೋಕೇಶ್ ಅವರ ಕುರಿತಾಗಿ ಮತ್ತಷ್ಟು ಮಗದಷ್ಟು ಮಾಹಿತಿ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಎಲ್ಲ ಹೋಗ್ಬೇಡಿ, ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.

0: ಪ್ರಸಂಗ ಐತೆ.
1: ಗಿರ್ಜಾ ಲೋಕೇಶ್ ಅವರ ತಂದೆ ಪುಟ್ಟಸ್ವಾಮಿಯವರು ಏಲಕ್ಕಿ ವ್ಯಾಪಾರವನ್ನ ಮಾಡ್ತಾ ಇದ್ರಂತೆ. ಅದು ಸಂಪೂರ್ಣ ನಷ್ಟವಾದಾಗ ಎಲ್ಲರೂ ಕೂಡ ಅಕ್ಷರಶಃ ಬೀದಿಗೆ ಬಂದಂತ ಪರಿಸ್ಥಿತಿ ಇತ್ತಂತೆ. ಆದ್ರೆ ಗಿರ್ಜಾ ಲೋಕೇಶ್ ಅವರು ಹೇಳೋ ಹಾಗೆ ಅವ್ರು ಹೇಳ್ತಾರೆ, ನಮ್ಮ ಅಮ್ಮ ನಮಗೆ ಎಲ್ಲಾ ವಿದ್ಯೆಯನ್ನು ಕಲಿಸಿದ್ರು, ನೃತ್ಯ, ಸಂಗೀತ, ಈಜು, ಸೈಕ್ಲಿಂಗ್ ಹೀಗೆ. ಆದ್ರೆ ನಾನು ಎಲ್ಲವನ್ನ ಕಲೀಲಿಲ್ಲ, ಭರತನಾಟ್ಯವನ್ನ ಮಾತ್ರ ಕಲ್ತ್ಕೊಂಡೆ. ಅದು ನನ್ನ ಅನ್ನಕ್ಕೆ ದಾರಿಯಾಗುತ್ತೆ ಅಂತ ನಾನು ಊಹೆ ಮಾಡ್ಕೊಂಡಿರ್ಲಿಲ್ಲ. ಬದುಕೇ ಮುಖ್ಯ ನೋಡಿ, ಬದುಕಿಗೆ ಬೆನ್ ಹಾಕಿ ಹೋಗಬಾರ್ದು. ನಾವು ಮಾಡದಿರೋ ಅಂತ ಕೆಲ್ಸಾನೇ ಇರಲಿಲ್ಲ. ಮಾರುಕಟ್ಟೆಯಿಂದ ತರಕಾರಿಯನ್ನ ತಂದು ಮಾರೋದು, ಅಮ್ಮ ದೋಸೆ ಮಾಡ್ಕೊಡ್ತಾ ಇದ್ರು, ಅಣ್ಣ ಅದನ್ನ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ ಅಲ್ಲಿ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದ್ದ. ದೋಸೆ ಮಾರಾಟ ಆಗದೆ ವಾಪಸ್ ಆದಂತ ದಿನ ನಮಗ್ ಖುಷಿಯೋ ಖುಷಿ, ಯಾಕಂದ್ರೆ ದೋಸೆ ತಿನ್ಬೋದು. ಆದ್ರೆ ದೋಸೆ ಮಾರಾಟ ಆಗದೇ ಇರೋಂತ ಸಂಕಟ ನಮ್ಮ ಅಮ್ಮನಿಗಷ್ಟೇ ಗೊತ್ತಿತ್ತು. ಇದು ನನ್ನ ಬಾಲ್ಯ ಅಂತ ನೆನಪಿಸ್ಕೊಳ್ತಾರೆ ಗಿರ್ಜಾ ಲೋಕೇಶ್ ಅವರು. ನಾಟಕ ಕಂಪನಿ ಸೇರಿದಂತಹ ಗಿರ್ಜಾ ಅವರು ಮನೆ ಎಲ್ಲಾ ಜವಾಬ್ದಾರಿಯನ್ನ ಹೆಗ್ಲಿಸ್ಕೊಂಡ್ರಂತೆ. ನಾನು ದುಡ್ದಿದ್ರಲ್ಲಿ ಸ್ವಲ್ಪ ಮನೆಗೆ ಹೋಗ್ತಾ ಇತ್ತು. ಕಂಪನಿಯಿಂದ ಸಿಗ್ತಾ ಇದ್ದಂತಹ 15 ರೂಪಾಯಿಗಳ ಸಂಭಾವನೆ ಗಿರಿಜಾ ಅವರ ಸಂಸಾರದ ಅನ್ನದ ಬಟ್ಟಲನ್ನ ತುಂಬಿಸ್ತಾ ಇತ್ತಂತೆ. ಆದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಕಷ್ಟಗಳಿಗೆ ಬೆನ್ನು ಹಾಕದೆ ಧೈರ್ಯದಿಂದ ಬದುಕಿದಂತಹ ಕಲಾಜೀವಿ ಗಿರ್ಜಾ ಲೋಕೇಶ್ ಅವರು.
2: ಬದುಕಿರ್ಬಾರ್ದು
3: ಬಂದು ಹೊತ್ಕೊಂಡಾಗ ನನ್ನ ಒದಿತೀರಾ? ಅಯ್ಯೋ
2: ಗಂಡ
3: ತಂದಿದ್ದು
2: ನಿಂಗ ಅವ್ನ ಗಂಡ ಆದ್ರೆ ನಂಗ ಅವ್ನ ಅಣ್ಣ.
3: ಅದಕ್ಕೆ ಹೊಸ್ಕೊಂಡು ನಿನ್ನವೇ ಅನ್ಕೊಂಡ್ಬಿಟ್ಟಿಯಾ?
2: ಓ, ಒಂದನಲ್ಲಿ ಇದ್ಮ್ಯಾಗ ಎಲ್ರಿಗೂ ಸೇರ್ದಂಗ್ಯ. ಅದ್ರಾಗ ನಂದು ನಿಂದು ನಿನ್ ಗಂಡಂದು ಅಂತ ಸಪರೇಟ್ ಆಗೇನಿಲ್ಲ.
3: ತಿರ್ಗ ಮಾತಾಡ್ದೆ ನಾಲ್ಗೆ ಕಿತ್ ಕೈ ಕೊಟ್ಬಿಡ್ತೀನಿ.
2: ಅತ್ತರಿಕೆ, ನನ್ ಕೈ ಕಬರಿ ತಿಂತಾಯ್ತಾ? ಏ, ಇದೇನ್ ಮ್ಯಾಕೆನಾಗೇನ ಕಿತ್ ಕೈ ಕೊಡಕ್ಕೆ?
3: ಮುಚ್ಚ ಬಾಯ್, ಇನ್ನೊಂದ್ಸಲ ನನ್ನ ಹಸ್ಕೊಂಡ್ ಮುಟ್ಟೆ.
2: ಏನ್ ಮಾಡ್ತೀಯ
3: ಮುಟ್ ನೋಡು, ಏನ್ ಮಾಡ್ತೀನಿ ಅಂತ ಆಗುತ್ತೆ.
2: ಹಂಗಾರ ಅದ್ ಏನ್ ಮಾಡ್ತೀಯ ನೋಡೇ ಬಿಡ್ತೀನಿ.
1: ತಮ್ಮ ಬಾಲ್ಯದ ದಿನಗಳನ್ನ, ತಮ್ಮ ಬದುಕನ್ನ ನೆನಪಿಸ್ಕೊಳ್ತಾರೆ ಗಿರ್ಜಾ ಲೋಕೇಶ್ ಅವರು. ಅವ್ರು ಹೇಳ್ತಾರೆ, ನನಗೆ ಪ್ರತಿ ದಿನಾನು ಹೊಚ್ಚ ಹೊಸ ದಿನ ಅಂತ ಅನ್ಸುತ್ತೆ. ಯಾವತ್ತಿಗೂ ಬೇಸರ ಆಗಿಲ್ಲ, ಅವತ್ತಿಂದು ಅವತ್ತಿಗೆ. ನಾಳೆದು ಹೇಗಿರುತ್ತೆ ಅನ್ನೋ ಅಂತ ಬಗ್ಗೆ ಆ ಕುತೂಹಲ ಆಗ್ಲಿ ಕಲ್ಪನೆ ಆಗ್ಲಿ ನನಗಿಲ್ಲ. ನಾನು ದೊಡ್ಡ ಕಲಾವಿದೆ, ಪ್ರತಿಭಾವಂತೆ ಅಂತ ಯಾವತ್ತೂ ಅನ್ಸಿಲ್ಲ. ನಿರ್ದೇಶಕರು ಹೇಳಿದ್ದನ್ನ ನನ್ನದೇ ಆದಂತಹ ರೀತಿಯಲ್ಲಿ ಮಾಡ್ತಾ ಬಂದಿದ್ದೀನಿ. ರಂಗಭೂಮಿ, ಕಿರುತೆರೆ, ಸಿನಿಮಾ ರಂಗ ನನಗೆಲ್ಲವನ್ನ ಕೊಟ್ಟಿದೆ, ನನಗೆಲ್ಲವೂ ತೃಪ್ತಿ ನೀಡಿದೆ. ಚಿಕ್ಕ ಪಾತ್ರವನ್ನು ಕೂಡ ಪ್ರಮುಖ ಅಂತ ಅನ್ಸುತ್ತೆ. ಮೋಡದ ಮರೆಯಲ್ಲಿ ಅನ್ನುವಂಥ ಚಿತ್ರ ನನಗೆ ಬಹಳ ಪ್ರಮುಖ ಚಿತ್ರ. ದೊರೆ, ಭುಜಂಗಯ್ಯನ ದಶಾವತಾರ, ಸಿದ್ಲಿಂಗು ಚಿತ್ರಗಳು ಕೂಡ ಚಿಕ್ಕ ಪಾತ್ರವನ್ನು ಸಹ ಪ್ರೇಕ್ಷಕರು ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ. ಅಂತಹ ಸಿನಿಮಾ ಬದುಕಿನ ಕುರಿತು ಪ್ರೀತಿಯ ಮಾತುಗಳನ್ನು ಹೇಳ್ಕೊಳ್ತಾರೆ ಗಿರ್ಜಾ ಲೋಕೇಶ್ ಅವರು. ಗಿರ್ಜಮ್ಮ ಅವರು ನಮ್ಮ ಕನ್ನಡದ ಅತ್ಯುತ್ತಮ ರಂಗನಟಿಯಲ್ಲಿ ಒಬ್ಬರು. ನಟನೆಯಲ್ಲಿ ಅವರ ಪತಿ ಲೋಕೇಶ್ ಅವರಾಗೆ ತಮ್ಮದೋ ಒಂದು ಶೈಲಿಯನ್ನ ಸೃಷ್ಟಿ ಮಾಡಿಕೊಂಡು ರಂಗಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಂತು ಚರಿತ್ರೆಯನ್ನ ನಿರ್ಮಾಣ ಮಾಡಿಕೊಂಡವರು. ದಿನಕ್ಕೆ 4 ನಾಟಕಗಳು, 4 ಬೇರೆ ಬೇರೆ ಪಾತ್ರಗಳಲ್ಲಿ ನಟಿಸಿದ್ದು ಆಗ ಎಂಥ ಎನರ್ಜಿ ಇತ್ತು, ಅನಿವಾರ್ಯತೆ ಕೂಡ ಇತ್ತು. ಹೊಟ್ಟೆ ಎಲ್ಲವನ್ನ ಕಲಿಸುತ್ತೆ, ಎಷ್ಟು ಬೇಕಾದರೂ ದುಡಿಸುತ್ತೆ ಅಂತ ಹೇಳ್ತಾರೆ ಗಿರ್ಜಾ ಲೋಕೇಶ್ ಅವರು.

ದಿವಂಗತ ಲೋಕೇಶ್ ಅವರು ಹಾಗೆ ಗಿರ್ಜಾ ಲೋಕೇಶ್ ಅವರು ನಾಟಕ ಕಂಪನಿ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ನಟ ಲೋಕೇಶ್ ಅವರದ್ದು ಯಾರೊಟ್ಟಿಗೂ ಹೆಚ್ಚು ಬೆರೆದೇ ಇರುವಂತಹ ಸ್ವಭಾವ, ತಮ್ಮಷ್ಟಕ್ಕೆ ಕೆಲಸ ಮಾಡ್ಕೊಂಡಿದ್ರಂತೆ. ಆದ್ರೆ ಗಿರ್ಜಾ ಲೋಕೇಶ್ ಅವರು ಗೆಳತಿಯರ ಸವಾಲನ್ನ ಸ್ವೀಕಾರ ಮಾಡಿ ಲೋಕೇಶ್ ಅವರನ್ನ ಮಾತಾಡ್ಸಿದ್ರಂತೆ. ಅಲ್ಲಿಂದ ಲೋಕೇಶ್ ಮತ್ತೆ ನಟಿ ಗಿರ್ಜಾ ಲೋಕೇಶ್ ಅವರ ನಡುವೆ ಒಡನಾಟ ಬೆಳೀತು. ನಂತರ ಸ್ನೇಹ ಆಯ್ತು, ಸ್ನೇಹ ಪ್ರೀತಿಯಾಗಿ ಮದುವೆ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ರಂತೆ. ಅವರ ಮದುವೆ ದಿನ ಕಾಕನಕೋಟೆ ನಾಟಕದ 25ನೇ ಪ್ರದರ್ಶನ, ಮತ್ತೊಂದು ಕಡೆ ಮದುವೆ. ಬೆಳಿಗ್ಗೆ 8 ಗಂಟೆಗೆ ಮದುವೆ ಮಾಡಿಕೊಂಡಂಥ ಈ ದಂಪತಿ 9 ಗಂಟೆಗೆ ನಾಟಕದಲ್ಲಿ ಪಾತ್ರವನ್ನ ಮಾಡಿದ್ರಂತೆ. ಬೆಳಿಗ್ಗೆ 8 ಗಂಟೆಗೆ ಮದುವೆಯಾಗಿ ಈ ಜೋಡಿಯಾದ 1 ಗಂಟೆನಲ್ಲಿ ಕಾಕನಕೋಟೆ ನಾಟಕದಲ್ಲಿ ಅಪ್ಪ ಮಗಳ ಪಾತ್ರವನ್ನು ನಿರ್ವಹಣೆ ಮಾಡಿದ್ರಂತೆ. ಇದು ಅವರ ವೃತ್ತಿಗೆ ಅವರು ನೀಡಿದಂತಹ ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಜನ್ಮ ಅನ್ನೋದಿದ್ರೆ ಅಲ್ಲಿನೂ ಲೋಕೇಶ್ ಅವರು ನನಗೆ ಗಂಡನಾಗಿ ಸಿಗಬೇಕು, ಈ ಜನ್ಮದಲ್ಲಿ ಅವರು ನನ್ನ ಗಂಡ ಆಗಿದ್ರು ಅನ್ನೋದು ಅವರಿಗೆ, ಅವರ ಹೆಂಡತಿಯಾಗಿದ್ದು ನನಗೆ ನೆನಪಾಗಬೇಕು ಅಂತ ಹೇಳ್ಕೊಳ್ತಾರೆ. ಲೋಕೇಶ್ ಅಂತ ಹೇಳಿದ್ರೆ ಎಲ್ಲರಂಥವರೆಲ್ಲ ನನ್ನ ಗಂಡ ಅಂತಾರಲ್ಲ, ಹಾಗೆ ನಾನು ತಪ್ಪು ಮಾಡಿದಾಗ ಅವರು ಕ್ಷಮಿಸಿದ್ರು. ಶೂಟಿಂಗ್ ನಾಟಕದ ಸಂದರ್ಭದಲ್ಲಾದಂತಹ ಘಟನೆಗಳನ್ನು ಹೇಳ್ಕೊಂಡಾಗ ಅವರು ಒಳ್ಳೆ ಭಾವನೆಯಿಂದಾನೇ ಸ್ವೀಕಾರ ಮಾಡ್ತಾ ಇದ್ರು. ಸಾಮ್ರಾಟ್ ಅಶೋಕ್ ನಾಟಕ

ನಾಟಕ ಅವರ ಜೊತೆ ನಾನು ನಟನೆ ಮಾಡಿದಂಥ ಮೊದಲ ನಾಟಕ. ಆ ಶೋ ಮುಗಿದಾಗ ನನಗೆ 30 ರೂಪಾಯಿ ಸಂಭಾವನೆ ಕೊಟ್ಟಿದ್ರು ಅಂತ ತಮ್ಮ ಹಾಗೆ ಲೋಕೇಶ್ ನಡುವಿನ ಪ್ರೀತಿ ಬದುಕಿನ ನವಿರಾದ ನೆನಪುಗಳನ್ನು ಮೆಲುಕು ಹಾಕೊಳ್ತಾರೆ ನಟಿ ಗಿರ್ಜಾ ಲೋಕೇಶ್ ಅವರು.

ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯ ಮಾಡಿದಂತಹ ಲೋಕೇಶ್ ಅವರು ಬಂದಂತ ಅಲ್ಪಾವಧಿಯಲ್ಲೇ ನಮ್ಮನ್ನೆಲ್ಲ ಅಗಲಿದ್ರು. ಗಿರ್ಜಮ್ಮ ಅವರ ಮೇಲೆ ಬಿದ್ದಂತಹ ಕೌಟುಂಬಿಕ ಭಾರ ನಿಜವಾಗ್ಲೂ ನಮ್ಮ ಕಲ್ಪನೆಗೆ ಮೀರಿತ್ತು ಅಂತಾನೆ ಹೇಳ್ಬೋದು.

ಮೇರೆ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಸಮಯ ಆಗ್ಲೇ 11:55 ಇನ್ನೇನು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತ ಹೊತ್ತಾಗ್ತಾ ಬಂತು. ಗಿರಿಜಮ್ಮ ಅವರು ನಮ್ಮ ಕನ್ನಡದ ಅತ್ಯುತ್ತಮ ರಂಗ ನಟಿಯರಲ್ಲಿ ಒಬ್ಬರು. ನಟನೆಯಲ್ಲಿ ಲೋಕೇಶನಂತೆ ತಮ್ಮದೂ ಒಂದು ಶೈಲಿಯನ್ನ ಸೃಷ್ಟಿ ಮಾಡಿಕೊಂಡು ರಂಗಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಂತು ಚರಿತ್ರೆಯನ್ನ ನಿರ್ಮಾಣ ಮಾಡಿಕೊಂಡವರು. ದಿನಕ್ಕೆ 4 ನಾಟಕಗಳ 4 ಬೇರೆ ಬೇರೆ ಪಾತ್ರಗಳಲ್ಲಿ ನಟಿಸಿದ್ದು ಆಗ ಎಂಥ ಎನರ್ಜಿ ಇತ್ತು, ಅನಿವಾರ್ಯತೆ ಕೂಡ ಇತ್ತು. ಹೊಟ್ಟೆ ಎಲ್ಲವನ್ನ ಕಲಿಸುತ್ತೆ, ಎಷ್ಟು ಬೇಕಾದರೂ ದುಡಿಸುತ್ತೆ. ತಪಸ್ವಿನಿ ಗಿರಿಜಮ್ಮ ಅವರ ಮಾತುಗಳಿವು.

ಶಿವಲಿಂಗಪ್ಪ ಭದ್ರೆ ಕುಟುಂಬದವರು, ಹಾಗೆ ಮೋನಿಕಾ ಅವರು. ಇವರ ನಂತರ ಹಾಗೆ ನಂಬರ್ಣಿಗೆ ಬಿತ್ತು 1002, ಇವರು ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು, ಬೆಳಗಾವಿ ಕನ್ಬರ್ಗಿಯಿಂದ ಬಸವರಾಜ್ ಕುಂಬಾರ್ ಅವರು, ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಜೆ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ನಂಬರ್ಣಿಗೆ ಬಿತ್ 44874, ಅರುಣಾ ಮೈತ್ರಿ ಅವರು ಜೆ ಸಿ ನಗರ ಪೋಸ್ಟ್ ಆಫೀಸಿಂದ, ಹಾಗೆ ಹಲಸೂರಿನ ರಾಜೇಶ್ ಅವರು, ಬಿ ಎನ್ ಭರತ್ ಅವರು, ಭೋಭಾ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಸಿರಿಗೆರೆಯಿಂದ ಉಮೇಶ್ ಅವರು, ನಂಬರ್ಣಿಗೆ ಬಿತ್ತ 67918 ಇವರು, ಹಾಗೆ ಗೀತಾ ಜೋಶಿ ಅವರು, ಚಂದ್ರಕಾಂತ್ ಅವರು ಹಥಣಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ಗೀತಾ ಜೋಶಿ ಅವರು ಕಲಬುರಗಿ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಕವಿತಾ ಅವರು ವಯಸ್ ಕಾಲೋನಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೆಂಕಟೇಶ್ ಅವರು ಸುಂಕದಕಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾರಾಮ್ ಅವರು ಜೋಗುಪಾಳೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪುಟ್ಟರಾಜು ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಆತ್ಮೀಯವಾದಂತಹ ಧನ್ಯವಾದಗಳು.

ಆತ್ಮೀಯರೇನು, ಕೆಲವೇ ಕ್ಷಣಗಳಲ್ಲಿ 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಇರುತ್ತೆ. ಸಮಾಚಾರದ ನಂತರ 12:05 ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆ ಮಾಡಿ ನಿಮಿಷದ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಮಾಡಬಹುದು. ಕೇಳ್ತಾ ಇರಿ ಸ್ಟೇ ಟ್ಯೂನ್, 102.9 FM.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬಕ್ರೀದ್ ಹಬ್ಬದ ಆಚರಣೆ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಹಾಗೂ ಗದಗ್ ಸೇರಿದಂತೆ ನಾಡಿನ ವಿವಿಧೆಡೆ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಬಾಂಧವರು ಇಂದು ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಸಾಮೂಹಿಕ ಪ್ರಾರ್ಥನೆ ಹಾಗೂ ಶುಭಾಶಯ ವಿನಿಮಯ ಕೈಗೊಂಡರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ್ದಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆ ಬೆಳಗಾವಿ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ ಮೆಹಬೂಬ್ ಮಕಾಂದಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇಸ್ಲಾಂ ಧರ್ಮದಲ್ಲಿ ಪವಿತ್ರ ಬಕ್ರೀದ್ ಹಬ್ಬವನ್ನ ಎಲ್ಲ ಮುಸಲ್ಮಾನರು ಶ್ರದ್ಧಾ ಭಕ್ತಿಯಿಂದ ನಾವು ಆಚರಿಸ್ತೀವಿ. ಬಕ್ರೀದ್ ಹಬ್ಬದ ಸಂಕೇತ ಇದು ತ್ಯಾಗ ಬಲಿದಾನದ ಸಂಕೇತ. ಭಗವಂತ ಅಲ್ಲಾಹ ಮತ್ತು ಆ ಭಕ್ತರ ನಡುವಿನ ಎಷ್ಟು ಪ್ರೀತಿ ಇದೆ, ತನಗೆ ಇಷ್ಟವಾದಂತಹ ತ್ಯಾಗ ಮಾಡ್ತಾನೆ ಅನ್ನುವಂತಹದರ ಸಂಕೇತ. ಬಹಳ ಶ್ರದ್ಧಾ ಭಕ್ತಿಯಿಂದ ಮುಸಲ್ಮಾನ್ ಬಾಂಧವರು ಆಚರಣೆ ಮಾಡ್ತಾರೆ. ಲಕ್ಷಾಂತರ ಮುಸಲ್ಮಾನರು ಹಜ್ ಯಾತ್ರೆಯನ್ನು ಕೂಡ ಕೈಗೊಳ್ತಾರೆ. ಮೆಕ್ಕಾ ಮತ್ತು ಮದೀನಾದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಬೆಳಗಾವಿಯಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಬಕ್ರೀದ್ ಹಬ್ಬದ ದಿನ ಬೆಳಿಗ್ಗೆ ಎಲ್ಲ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೀತದೆ. ಆ ಪ್ರಾರ್ಥನೆ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಮಹತ್ವ ಏನು, ಯಾಕೆ ಆಚರಣೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆಚರಣೆ ಮಾಡಬೇಕೆನ್ನುವಂತಹ ಪ್ರವಚನವನ್ನ ಧರ್ಮಗುರುಗಳು ಆ ಸಾಮೂಹಿಕ ಪ್ರಾರ್ಥನೆಯ ಸಂದರ್ಭದಲ್ಲಿ ಕೊಡ್ತಾರೆ. ಪರಸ್ಪರ ಶುಭಾಶಯವನ್ನ ಕೋರಿ ಮಹತ್ವವಾದಂತಹ ಒಂದು ಸಂದೇಶ ನೀಡಲಾಗ್ತದೆ.
0: ದೇಶದ ಸ್ವಾತಂತ್ರ್ಯಕ್ಕಾಗಿ ಸೂರ್ಯನ ಕಿರಣಗಳೇ ಬೀಳದ ಕತ್ತಲ ಕೋಣೆಯೊಳಗೆ ಬಂಧಿಯಾಗಿ ಅಂಡಮಾನ್ ದ್ವೀಪದ ಪೋರ್ಟ್ ಬ್ಲೇರ್ನ ಸೆಲ್ಯುಲರ್ ಜೈಲಿನಲ್ಲಿ ಕರಿನೀರಿನ ಶಿಕ್ಷೆ ಅನುಭವಿಸಿದ ಸ್ವಾತಂತ್ರ್ಯ ವೀರ ಶ್ರೀ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಜಯಂತ್ಯುತ್ಸವವೆಂದು ಅಖಂಡ ಭಾರತದ ನಿರ್ಮಾಣಕ್ಕಾಗಿ ಹೋರಾಡಿದ ದೇಶಪ್ರೇಮಿಯ ಜಯಂತಿಯಂದು ಶತಕೋಟಿ ಪ್ರಣಾಮಗಳು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಂದು ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ. ಮಹಿಳೆಯರ ಆರೋಗ್ಯ ಮತ್ತು ಸ್ವಾಸ್ಥ್ಯದ ದೃಷ್ಟಿಯಿಂದ 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎನ್ನುತ್ತವೆ ಸಮೀಕ್ಷಾ ವರದಿಗಳು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT 8ನೇ ಘಟಿಕೋತ್ಸವ ನಾಡಿದ್ದು 30ರಂದು ನಡೆಯಲಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಮಾಹಿತಿ ನೀಡಿ, ಹೊಸ ದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIIT ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದು, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. IIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ್ ದಾನಿ ಅಧ್ಯಕ್ಷತೆ ವಹಿಸುವರು ಎಂದರು. ಎಂಟೆಕ್ ಸಂಶೋಧನೆ ವಿಭಾಗದಿಂದ ಇಬ್ಬರು, ಬಿಟೆಕ್ ಕಾಂಪ್ಯೂಟರ್ ಸೈನ್ಸ್ 136, ಡೇಟಾ AI 66 ಹಾಗೂ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದ 51 ಜನ ಯುವ ಪದವೀಧರರು ಪದವಿ ಪಡೆಯಲಿದ್ದಾರೆ. ರಾಷ್ಟ್ರಪತಿ ಪದಕ, ನಿರ್ದೇಶಕರ ಪದಕ ಹಾಗೂ ಸಂಸ್ಥೆಯ ಪದಕ ಸಹಿತ ಒಟ್ಟು 6 ಪದಕಗಳನ್ನು ನೀಡಲಾಗುವುದು ಎಂದು ಪ್ರೊಫೆಸರ್ ಮಹದೇವ ಪ್ರಸನ್ನ ತಿಳಿಸಿದರು. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ RTE ಅಡಿ 2026-27 ಸಾಲಿಗೆ ಖಾಸಗಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳಲ್ಲಿ ಉಚಿತ ಪ್ರವೇಶಕ್ಕಾಗಿ ಅರ್ಹ ಅರ್ಜಿಗಳನ್ನು ಮೊದಲ ಸುತ್ತಿನ ಲಾಟರಿ ಮೂಲಕ ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಮಕ್ಕಳ ಪಾಲಕರಿಗೆ SMS ಮೂಲಕ ಮಾಹಿತಿ ರವಾನೆಯಾಗಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಆರಂಭವಾಗಲಿದ್ದು, ವಾರ್ಡ್ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸುವಂತೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಮನವಿ ಮಾಡಿದ್ದಾರೆ. ದೋ ಬೂಂದ್ ಜಿಂದಗಿ ಕೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಾಳೆ 28ನೇ ತಾರೀಕು ರಾಜ್ಯಾದ್ಯಂತ ಜರುಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ನಾಳೆ ಶುಕ್ರವಾರ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: 12:56 ಆತ್ಮೀಯರೇ, ಇನ್ನೀಗ ಕಾರ್ಯಕ್ರಮ ಕರೆಗೊಂದು ಹಾಡು. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನೀವು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ ಹೇಗಿದೆ? 08002370788 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಮಾಡಬಹುದು. ಕೇಳ್ತಾ ಇರಿ ಸ್ಟೇಟ್ 102.9 FM.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, KYC ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ KYC ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ KYC ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.

0: ಆರ್ಬಿಐ ಹೇಳುತ್ತೆ.
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ?
3: ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ?
2: ಏನಂದ್ರಿ?
3: ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ ಜೊತೆ ಇರ್ತೀಯಲ್ಲ?
2: ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ.
3: ಹೌದು,
2: ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ.
4: ಹಿಂದೆ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಮೊದಲ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಲೋ, ಹಲೋ ಮೇಡಮ್,
0: ನಮಸ್ಕಾರ. ಯಾರು ಮಾತಾಡ್ತಿರೋದು?
1: ಕೆ ಸ್ವಾಮಿ ಅಂತ.
0: ಕೆ ಸ್ವಾಮಿ ಮೈಸೂರಿಂದ,
1: ವಿಜಯನಗರ.
0: ಹೇಗಿದ್ದೀರಾ ಸ್ವಾಮಿ ಅವರೇ?
1: ಚೆನ್ನಾಗಿದ್ದೀವಿ ಮೇಡಮ್, ನಾವು ರಿಟೈರ್ ಆಗಿದ್ದೀವಿ. ಎಲ್ಐಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ರಿಟೈರ್ ಆಯ್ತು.
0: ಮೈಸೂರಲ್ಲೇ ಕೆಲಸ ಮಾಡಿ ಮೈಸೂರಲ್ಲೇ ರಿಟೈರ್ಡ್ ಆಗಿದ್ದೀರಾ ಅಥವಾ ಮೈಸೂರಿಗೆ ಅಂತ ಹೋದ್ರಾ?
1: ಇಲ್ಲ, ನಾವು ಬೇರೆ ಬೇರೆ ಕಡೆ ಎಲ್ಲ ಮಾಡಿದೀವಿ. ಸಕಲೇಶ್ಪುರ, ಚೆನ್ನಪಟ್ಟ, ಕೆಆರ್ಪೇಟೆ, ಕೆಆರ್ ನಗರ,
0: ಕೊನೆಗೆ ಅರಮನೆ ನಗರಿ ಮೈಸೂರು. ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ?
1: ಮೈಸೂರಲ್ಲಿ ಮನೆ ಮಾಡ್ಕೊಂಡು ಮೈಸೂರಲ್ಲೇ ರಿಟೈರ್ ಆಯ್ತು.
0: ಒಳ್ಳೆ, ತುಂಬಾ ಖುಷಿ ಆಯ್ತು. ಮತ್ತೆ ರಜಾ ಅಲ್ವಾ ಇವತ್ತು ಮಕ್ಕಳಿಗೆಲ್ಲ?
1: ಇದು ಹಾಡ್ ಇದ್ರಲ್ಲಿ ಹಾಡ್ ಬರ್ತಾ ಇದೆಯಲ್ಲ, ಅದಕ್ಕೆ ಡಿಸ್ಟರ್ಬ್ ಆಗ್ತದೆ ಒಂದ್ ಸೆಕೆಂಡ್.
0: ಹೌದಾ? ಓಕೆ ಓಕೆ ಓಕೆ.
1: ಹಾ ಹೇಳಿ. ನಾನು ಆಪಲ್
0: ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಸ್ವಾಮಿ ಅವರೇ?
1: ನಾನು, ನಮ್ಮ ಮನೆಯವರು ಇದ್ರೆ.
0: ನಿಮ್ಮ ಮನೆಯವರು ಇಬ್ರೆ? ಮಕ್ಕಳೆಲ್ಲ?
1: ಮಕ್ಕಳೆಲ್ಲ ಸೆಟ್ಲ್ ಆಗಿದ್ದಾರೆ, ಮಗ ಮಗಳು ಎಲ್ಲ ಸೆಟ್ಲ್ ಆಗಿದ್ದಾರೆ.
0: ಸೊ ವಿವಿಧ ಭಾರತಿ ಕೇಳ್ತಾ ಇರ್ತೀರಿ?
1: ನಾವ್ ವಿವಿಧ ಭಾರತಿನಲ್ಲೇ ನಾವ್ ಯಾವಾಗ್ಲೂ 24 hours ನಮ್ಮ ಮನೆಯವ್ರು ಯಾವಾಗ ಯಾವಾಗ್ಲೂ ಟಿವಿ ಹಚ್ಚಿಕಾಕೊಂಡಿರ್ತಾರಲ್ಲ. ಧನಲಕ್ಷ್ಮಿ ಅಂತ ಮಾತಾಡ್ತಾರೆ ಅವ್ರು. ಅವ್ರು ವಿವಿಧ ಭಾರತಿ ಬಾರಿ ಬೆಂಗಳೂರಲ್ಲಿ ಇದ್ರು ನಾವು ಒಂದ್ ಸ್ವಲ್ಪ ಟೈಮು. ಅವ್ರು ವಿವಿಧ ಭಾರತಿ ತುಂಬಾ ಪ್ರಿಯರು. ಅವ್ರ ಭಾನುವಾರ ವಿವಿಧ ಭಾರತಿ ಬಿಟ್ಟು ಬೇರೆ ಕೇಳದೇ ಇಲ್ಲ.
0: ಖಂಡಿತ, ಭಾನುವಾರ ಭಾನುವಾರ ಮಾತ್ರನ?
1: ಅವ್ರಿಗೆ ಅವ್ರಿಗೆ ಭಾನುವಾರ ಫ್ರೀ ಇರ್ತಾರೆ.
0: ಓಕೆ ಓಕೆ. ಕೊಡಿ, ನಿಮ್ ಶ್ರೀಮತಿ ಅವರಿದ್ರೆ
1: ಮಾತಾಡ್ತಿದ್ರೆ.
2: ಹಲೋ,
0: ನಮಸ್ಕಾರ ಧನಲಕ್ಷ್ಮಿ ಅವರೇ.
2: ನಮಸ್ಕಾರ ಮೇಡಮ್,
0: ಹೇಗಿದ್ದೀರಿ? ನಿಮ್ ಮನೆಯವ್ರ ಖುಷಿ ಗೊತ್ತಾಗ್ತಾ ಇದೆ ಅವ್ರ ಧ್ವನಿನಲ್ಲೇನೆ.
2: ಯಾವಾಗ್ಲೂ ಎಂಜಾಯ್ ಆಗಿರ್ತಾರೆ.
0: ಅಷ್ಟೊಂದು ಎಂಜಾಯ್ ಆಗಿ ಖುಷಿಯಾಗಿರೋದಕ್ಕೆ ನೀವು ಕಾರಣ ಅಂತ ಅಂದ್ಕೊಳ್ತೀನಿ. ಹಾಗೆ ಇರ್ಲಿ, ದೇವರ ಆಶೀರ್ವಾದ ಪ್ರೀತಿ ಸದಾಕಾಲ ದಂಪತಿಗಳ ಮೇಲೆ ಇರ್ಲಿ. ಯಾವ ಗೀತೆ ಬೇಕಿತ್ತು ಧನಲಕ್ಷ್ಮಿ ಅವರ ನಿಮ್ಗೆ? ಖಂಡಿತ ಪ್ಲೇ ಮಾಡ್ತೀವಿ ಕೇಳಿ. ಗುರುವಾರ ನಿಮ್ಗೆ ಶುಭದಾಯಕವಾಗಿರ್ಲಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು.
0: ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಬಹುದು. ನಾಮನಿಲ್ಲದ ದೂರವಾಣಿ ಸಂಖ್ಯೆ 0802232370779.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಾನು ಲಿಂಗರಾಜಪುರಮಿಂದ ಸರಳಾ ಲಕ್ಷ್ಮಣ್ ಅಂತ.
0: ಲಿಂಗರಾಜಪುರಮಿಂದ ಹೆಸರು? ನಿಮ್ ಹೆಸರು ಹೇಳಿ.
1: ಹಲೋ,
0: ಹಲೋ, ಹೆಸರು ಹೇಳಿ ನಿಮ್ದು.
1: ಸರಳಾ ಲಕ್ಷ್ಮಣ.
0: ಸರಳಾ ಲಕ್ಷ್ಮಣ್ ಅವರು ಹೊರಗಡೆ ಇದೀರಿ ಅನ್ಸುತ್ತೆ.
1: ಏನ್
0: ಮಾಡ್ಕೊಂಡಿದ್ದೀರಿ?
1: ನಾವೊಂದು ಮೆಡಿಕಲ್ ಕಂಪನಿಲಿ ಎಂಪ್ಲಾಯ್ ಆಗಿದ್ದೀವಿ ಮೇಡಮ್.
0: ಆಕಾಶವಾಣಿ ಕೇಳ್ತಾ ಇರ್ತೀರಾ?
1: ಪ್ರತಿ ನಿತ್ಯ ಕೇಳ್ತೀವಿ ಮೇಡಮ್.
0: ಯಾವ ಕಾರ್ಯಕ್ರಮಗಳು ಇಷ್ಟವಾಗುತ್ತೆ?
1: ಕಲಾ ಭಾರತಿ, ಆಮೇಲೆ ಬೆಳಗ್ಗೆ ಶುಭೋದಯ.
0: ಇವತ್ತು ಕಲಾ ಭಾರತಿ ಕೇಳಿದ್ರ ಯಾರ ಬಗ್ಗೆ ಮಾತಾಡಿದ್ವಿ? ನಮ್ಗೆ ಬಂತು ಕೇಳ್ತಾ ಇದೀರಿ ಅಂತ. ತಿಂಡಿ ಎಲ್ಲ ಆಯ್ತಾ ಲಕ್ಷ್ಮಣ್ ಅವ್ರದ್ದು?
1: ಆಯ್ತು ಮೇಡಮ್.
0: ಯಾವ ಗೀತೆ ಬೇಕಿತ್ತು ನಿಮ್ಗೆ?
1: ನಮ್ಗೆ ಅಪ್ಪು ಸಾರದು ಬೆಟ್ಟದ ಹೂವು.
0: ಬೆಟ್ಟದ ಹೂವು.
1: ಮಳೆ ಇರಲಿ, ಮಳೆ ಇರಲಿ, ಬಿಸಿಲೇ ಇರಲಿ.
0: ಸದ್ಯಕ್ಕೆ ಎಲ್ಲ ಬರ್ತಾ ಇದೆ ನೋಡಿ, ಜೋರ್ ಜೋರು ಮಳೆ ಬಿಸಿಲು ಎಲ್ಲ ಒಟ್ಟೊಟ್ಟಿಗೆ ಇದೆ ಅಲ್ವಾ? ಖಂಡಿತ ನಿಮ್ ಗೀತೆ ಪ್ರಸಾರವಾಗುತ್ತೆ, ಕೇಳಿ ಎಂಜಾಯ್ ಮಾಡಿ ಲಕ್ಷ್ಮಣ್ ಅವರೇ. ಧನ್ಯವಾದ. ಹೇಳಿ ಹೇಳಿ
1: ಸರ್. ಅಪ್ಪು ಬಗ್ಗೆ ಹೇಳ್ಕೋಬೇಕಂದ್ರೆ ತುಂಬಾ ತುಂಬಾ ಇದೆ ಮ್ಯಾಮ್.
0: ಹೌದು, ಅವ್ರನ್ನ ಹೇಳೋದಕ್ಕೆ, ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾವು ತುಂಬಾ ಚಿಕ್ಕವರು ಅಂತ ಅನ್ಸ್ಬಿಡತ್ತೆ ಅಲ್ವಾ?
1: ತುಂಬಾ ಚಿಕ್ಕವ್ರೆ. ನನ್ನ ಮಗ ಗುರುರಾಜ್ ಅಂತ, ಅಣ್ಣವರು 2004 ಬರ್ತಾರೆ. ಅದ್ ನನ್ನ ತುಂಬಾ ಆಸೆ ಇತ್ತು ನಾಮಕರಣ ಮಾಡಿಸ್ಬೇಕು ಅಂತ. ಅವಾಗ ಅಪ್ಪು ಎತ್ಕೊಂಡು ಒನ್ ಅವರ್ ಇಡೀ ಒಂದು ದಿವಸ ನಮ್ ಕೈಲೇ ಕೊಟ್ಟಿಲ್ಲ ಮ್ಯಾಮ್. ಅಂತ ಒಳ್ಳೆ ವ್ಯಕ್ತಿ ಅಪ್ಪು.
0: ಹೌದು,
1: ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನಾವು ತುಂಬಾ ಚಿಕ್ಕವರೇ. ಅದಕ್ಕೆ ಒಂದು ಬೆಟ್ಟದವಿಂದ ಆ ಸಾಂಗ್ ಪ್ರಸಾರ ಮಾಡಿ.
0: ಖಂಡಿತ ನಿಮ್ ಇಷ್ಟದ ಗೀತೆ ಪ್ರಸಾರವಾಗುತ್ತೆ, ಕೇಳಿ.
1: ಓಕೆ ಮ್ಯಾಮ್, ಓಕೆ,
0: ಧನ್ಯವಾದಗಳು.
1: ಥ್ಯಾಂಕ್ ಯು ಮ್ಯಾಮ್.
2: ನಾನು
3: ಐ,
2: ನೀನು
3: ಯು,
2: ಕಾಡು
3: ಫಾರೆಸ್ಟ್,
2: ಬೆಟ್ಟ
3: ಮೌಂಟೇನ್,
2: ಹೂ
4: ಫ್ಲವರ್,
2: ಬೆಟ್ಟದ ಹೂ
3: ಮೌಂಟೇನ್ ಫ್ಲವರ್.
2: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
3: ಎಲ್ಲಿ ಇನ್ನೊಂದ್ಸಲ ಹೇಳು.
2: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
3: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್.

0: ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 rupees ಆಫ್ಟರ್ ಜಾಯ್ನಿಂಗ್ ರೋಮಾ.

0: 12:05:05 ಕರೆಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಆತ್ಮೀಯರೇ, ನೀವು ಸಹ ಇದೇ ರೀತಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ಕರೆ ಮಾಡಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ ಹೀಗಿದೆ: 08022370799. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಿಮ್ಮ ಕರೆಗಾಗಿ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ ಕಾಯ್ತಾ ಇರ್ತೀನಿ. ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡೋದು?
1: ನಾನು ನಾಗರಬಾವಿಯಿಂದ ರೇಖಾ ಅಂತೇಳಿ ಮಾತಾಡ್ತಾ ಇದ್ದೀನಿ. ನನ್ಗೆ ತ್ರಿಮೂರ್ತಿಯಿಂದ ಅಪ್ಪನ ಮಗಳೇ, ಲೇ ನಿಮ್ಮಮ್ಮನ ಮಗಳೇ, ನನ್ನನ್ನು ಕಂಡು ಯಾರಿವನೆಂದು ಕೇಳೋದೇನೆ ಮಾವನ ಮಗಳೇ ಸಾಗ್ಬೇಕಿತ್ತಮ್ಮ.
0: ಹಾಡನ್ನ ನಿಮ್ ಮನೆಯವ್ರು ಹಾಡ್ಬೇಕು, ನೀವೇ ಇಷ್ಟ ಚೆನ್ನಾಗಿ ಹಾಡ್ತಾ ಇದ್ದೀರಲ್ಲ ರೇಖಾ ಅವ್ರೆ.
1: ತಗದ್ಬಿಟ್ಲು ನೀರ್ ಬಿಟ್ಕೊಂಡು ಇದ್ ಮಾಡ್ತಿದ್ದೆ ಅಂತ.
0: ಹೌದಾ? ತಿಂಡಿ ಎಲ್ಲ ಆಯ್ತಾ ರೇಖಾ ಅವ್ರೆ?
1: ಆಯ್ತು ತಿಂಡಿ ಎಲ್ಲ, ದೋಸೆ ಪಲ್ಯ. ನಿಮ್ದಾಯ್ತಾ?
0: ನಂದು ಕೂಡ ಆಯ್ತು. ಖಂಡಿತ ಪ್ರಸಾರ ಮಾಡ್ತೀನಿ ಹಾಡನ್ನ ಕೇಳಿ.
1: ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ.
0: ಥ್ಯಾಂಕ್ ಯು ರೇಖಾ ಅವ್ರೆ.
1: ಮತ್ತೆ ನೀವು ಇದು 6397 ಇದೆಯಲ್ಲ ನಂಬರ್, ಇಲ್ಲ ಯಾರೋ ಫೋನ್ ತೆಗಿಲ್ವಲ್ಲ,
0: ಯಾವ್ದು? 08022279799. ಧನ್ಯವಾದಗಳು ರೇಖಾ ಅವರೇ ಕರೆ ಮಾಡಿದ್ದಕ್ಕೆ.

ನನ್ನ ಮರ್ಮ ಬಲ್ಲರು ಯಾರು ಇಲ್ಲ ಕಣೆ, ನ್ಯಾಯ ಎಂಬುದು ಒಂದು ಕತ್ತಿ ಕಣೆ, ಆ ಕತ್ತಿ ಮೇಲೆ ನಡೆಯೋ ಭೂಪ ಕಣೆ, ನೆತ್ತಿಯ ಮೇಲೆ ಕತ್ತಿ ಉಂಟು ಯಾರು ಕಾಣರು, ಕುತ್ತಿಗೆ ಮೇಲೆ ಬೀಳೋ ಕ್ಷಣವ ಯಾರು ಬಲ್ಲರು, ಏನೆಂದು ವಿಷಯವ

0: ಲೇ ಲೇ ಅಪ್ಪನ ಮಗಳೇ, ಅಲೇ ಲೇ ನಿಮ್ಮಮ್ಮನ ಮಗಳೇ.
1: ಡಾಕ್ಟರ್ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ವಾಯ್ಸ್ ಅಲ್ಲಿ ತ್ರಿಮೂರ್ತಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕರೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
2: ಹಲೋ,
1: ನಮಸ್ಕಾರ.
2: ನಮಸ್ತೆ ಮೇಡಮ್.
1: ಯಾರ್ ಮಾತಾಡ್ತಿರೋದು?
2: ಮೇಡಮ್ ನಾ ಲಗ್ಮಾನ್ ಹೇಳ್ರಿ ಅಂತ ಹೇಳಿ ಮಾತಾಡಿದ್ರೆ. ಚಿಕ್ಕೋಡಿ ತಾಲೂಕು ಜೋಡ್ಪುರದಿಂದ.
1: ಚಿಕ್ಕೋಡಿ ತಾಲೂಕಿಂದ ಕರೆ ಮಾಡಿದಿರಿ, ಹೇಗಿದ್ದೀರಿ?
2: ನಾವು ಆರಾಮದೇವ್ ನೋಡ್ರಿ ಮೇಡಮ್.
1: ಮಳೆ ಎಲ್ಲ ಹೇಗಿದೆ ನಿಮ್ ಕಡೆ?
2: ಮಳಿ ಜರ ಕಡಿಮೆ ಆಗಿತ್ರಿ ಈಗ ಎರಡು ದಿವಸ ಆತ್ರಿ.
1: ನಮ್ಮಲ್ಲಿ ಜೋರ್ ಮಳೆ ಬರ್ತಿದೆ ನಮ್ ಬೆಂಗಳೂರಲ್ಲಿ.
2: ಕಡಿಮೆ ಬಾಧಿಸ್ತೈತ್ರಿ ಮೇಡಮ್, ಈ ಕಡೆ ಸ್ವಲ್ಪ ಕಡಿಮೆ ರೀ, ಉತ್ತರ ಕರ್ನಾಟಕ ಭಾಗದೊಳಗ ಜರ ಕಡಿಮೆ ಇರ್ತೈತ್ರಿ.
1: ನೋಡಿ ಬಂದು ಸ್ವಲ್ಪ ಮಳೆ ನೋಡ್ಕೊಂಡು ಹೋಗಿ ಬೆಂಗಳೂರಿಗೆ.
2: ಬಂದೇವ್ರಿ, ಒಂದ್ ಎರಡು ವರ್ಷದಿಂದ ಬಂದೇವ್, ಈಗ ಸದ್ಯದಾಗ ಬಂದಿಲ್ರಿ. ಆ ಕಡೆ
1: ಯಾವ ಹಾಡ್ ಬೇಕಿತ್ತು ನಿಮ್ಗೆ?
2: ಮೇಡಮ್ ನಮಗ ಸೇವಂತಿ ಸೇವಂತಿ ಚಿತ್ರದೊಳಗ್ರಿ, ನಿಂಬಿಯ ಬನದ ಮೇಲ ಜನಪದ ಶೈಲಿ ಒಳಗೆ ಐತಿ ಅಲ್ರಿ ಹಾಡ.
1: ನೀವ್ ಹಾಡು ಹೇಳ್ತೀರಾ?
2: ಹಾಡು ಹೇಳ್ತೀವ್ರಿ,
1: ಕೇಳಿ ನೋಡುವ.
2: ಚೆನ್ನಾಗಿ ಹಾಡಕ್ ಬರಂಗಿಲ್ರಿ,
1: ಚೆನ್ನಾಗಿ ಹಾಡಕ್ ಬರಲ್ಲ. ಈ ಜನಪದ ಶೈಲಿ ಹಾಡುಗಳು ಇಷ್ಟ ಆಗತ್ತ ನಿಮ್ಗೆ ಹೆಚ್ಚಾಗಿ?
2: ಹೌದೌದು, ಹೆಚ್ಚಾಗಿ ಜನಪದ ಹಾಡುಗಳನ್ನ ಬರೆಯೋದಾಗ್ಲಿ ಮತ್ತ ಆ ಹಾಡುಗಳನ್ನ ರಚನೆ ಮಾಡೋದಾಗ್ಲಿ ಸ್ವಲ್ಪ ಅದೊಂದು ಹವ್ಯಾಸ ಐತ್ರಿ ನನಗೆ.
1: ಹವ್ಯಾಸನ ಹಾಗೆ ಬೆಳೆಸ್ಕೊಂಡು ಹೋಗಿ, ನಿಮ್ಗೋಸ್ಕರ ಗೀತೆ ಪ್ರಸಾರವಾಗುತ್ತೆ ಕೇಳಿ ಕರೆ ಮಾಡಿದಕ್ಕೆ ಧನ್ಯವಾದಗಳು ನಿಮ್ಗೆ.
2: ನಮಸ್ತೆ ಮೇಡಮ್, ನಿಮಗೂ ಧನ್ಯವಾದ.
3: ನಿಂಬಿಯ ಬನಾದ ಮ್ಯಾಗಳ ಚಂದ್ರಮಾ.
1: ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮಲ್ಲಿದ್ದ ದೂರವಾಣಿ ಸಂಖ್ಯೆ 0802237799.

0: 12:25 ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಕರೆಕೊಂದು ಹಾಡು. ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡೋದು?
1: ಗಜಾನನ್ ಭಟ್, ಗೋಳನ್ಮಕ್ಕಿ.
0: ಹೇಗಿದ್ದೀರಿ ಗಜಾನನ ಭಟ್ ಅವರೇ?
1: ಆರಾಮಿದ್ದೀನಿ, ನೀವು ಹೇಗಿದ್ದೀರಿ?
0: ಚೆನ್ನಾಗಿದ್ದೀವಿ. ತಿಂಡಿ ಎಲ್ಲ ಆಯ್ತಾ ನಿಮ್ದು?
1: ತಿಂಡಿ ಆಯ್ತು, ಈಗ ಊಟಕ್ಕೆ ರೆಡಿ.
0: ಯಾವ ಗೀತೆ ಬೇಕಿತ್ತು ನಿಮ್ಗೆ?
1: ಪಡುವಾರಳ್ಳಿ ಪಾಂಡವರ ಚಿತ್ರದ್ದು, ಅದರಲ್ಲಿ ಜನ್ಮ ನೀಡಿದ ಭೂತಾಯಿ ಅಂತ ಹಾಡಿದೆ.
0: ಖಂಡಿತ ಪ್ರಸಾರ ಮಾಡ್ತೀವಿ. ಏನ್ ಕೆಲಸ ಮಾಡೋದು ಗಜಾನನ ಭಟ್ ಅವರು? ನೀವೇ?
1: ನಮ್ದು ಅಡಿಕೆ ತೋಟ ಇದೆ, ಮತ್ತೆ ನಾವು ಅಡಿಗೆ ಕೆಲ್ಸಕ್ಕೆ ಹೋಗ್ತಾ
0: ಇದ್ದೀನಿ. ಮಳೆ ತುಂಬಾ ಚೆನ್ನಾಗಿ ಆಗಿದೆ ಅಂದ್ಕೊಳ್ತೀನಿ ನಿಮ್ ಕಡೆ.
1: ಒಂದೆರಡು ಮಳೆ ಚೆನ್ನಾಗಿ ಬಿದ್ದಿದೆ ಈಗ, ಸ್ವಲ್ಪ ಮತ್ತೆ ಈಗ ಬಿಸಿಲೇ ಶುರುವಾಗಿದೆ.
0: ಆಕಾಶವಾಣಿ ಕೇಳ್ತಾ ಇರ್ತೀರಾ?
1: ಹೌದು, ನಮ್ ಕಾಯಂ, ನಾನು 45 ವರ್ಷದಿಂದ ಕೇಳ್ತಾ ಇದ್ದೀನಿ ಆಕಾಶವಾಣಿ. ಹಾಗಾಗಿ ನಮ್ ವಿವಿಧ ಭಾರತಿ ಆಪ್ ಅಲ್ಲಿ ಬರ್ಲಿಕ್ಕೆ ಶುರುವಾದ್ಮೇಲೆ ಪ್ರತಿದಿನ ಕೇಳ್ತಾ ಇದ್ದೀನಿ. ಮೊದಲು DTH ಅಲ್ಲಿ ಕೇಳ್ತಾ ಇದ್ದೆ. ಆಕಾಶವಾಣಿಯಿಂದ ಸಾಧಾರಣ ಒಂದು 40-45-50 ಬಹುಮಾನ ಕೂಡ ಬಂದಿದೆ ನನಗೆ.
0: ತುಂಬಾ ಖುಷಿ ಆಯ್ತು ಕೇಳಿ. ಹೀಗೆ ಸದಾ ಕಾಲ ಕೇಳ್ತಾ ಇರಿ ನಮ್ಮ ವಿವಿಧ ಭಾರತಿಯನ್ನು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಆಕಾಶವಾಣಿ ಅಂದ್ರೆ ನಮ್ಮ ಜೀವ.
0: ಹೌದು, ಕೇಳುಗರು ಸಹ.
1: ಹೌದು, ಒಂದ್ ದಿವಸ ಕೇಳಲಿಲ್ಲ ಅಂದ್ರೆ ಏನೋ ಒಂಥರ ನಾವು ಕಳ್ಕೊಂಡಾಗೆ.
0: ಸದಾ ಕಾಲ ಹೀಗೆ ಇರ್ಲಿ.
1: ಈಗಂತೂ ಆಪ್ ಅಲ್ಲಿ ಬರೋದ್ರಿಂದ ನಾವು ಎಲ್ಲೇ ಹೋದ್ರೆ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ತುಂಬಾ ಅನುಕೂಲ.
0: ಸಮಯ ಹೋಗೋದು ಕೂಡ ಗೊತ್ತಾಗೋದಿಲ್ಲ, ಕೆಲಸ ನಡೀತಾ ಇರುತ್ತೆ ಜೊತೆ ಜೊತೆನಲ್ಲಿ. ಥ್ಯಾಂಕ್ ಯು ಗಜಾನನ ಭಟ್ ಅವರೇ ಕರೆ ಮಾಡಿದ್ದಕ್ಕೆ. ನಿಮ್ಮ ಇಷ್ಟದ ಗೀತೆ ಪ್ರಸಾರವಾಗುತ್ತೆ ಕೇಳಿ.
1: ಓಕೆ, ನಮಸ್ತೆ.

9.9 ಎಫ್ಎಂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಕಾರ್ಯಕ್ಕೊಂದು ಹಾಡು. ಹಲೋ, ಬಹುಶಃ ಕರೆ ಕಟ್ ಆಯ್ತು ಅಂದ್ಕೊಳ್ತೀನಿ. ಆದ್ಮೇಲೆ ನೀವು ಕರೆ ಮಾಡಬೇಕಾಗಿರುವಂತಹ ವಾಟ್ಸಪ್ ಸಂಖ್ಯೆ, ದೂರವಾಣಿ ಸಂಖ್ಯೆ ಹೀಗಿದೆ 08022370799. ವಾಟ್ಸಪ್ ಸಂಖ್ಯೆ 9483091019. 0802237799 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಹಲೋ ಹಲೋ.

0: ಕೊನೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಾಯ್, ಗುಡ್ ಆಫ್ಟರ್ನೂನ್.
0: ಗುಡ್ ಆಫ್ಟರ್ನೂನ್.
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜನಗರದಿಂದ.
0: ನಮಸ್ಕಾರ ಎನ್ ಆರ್ ಪ್ರಸಾದ್ ಅವರಿಗೆ.
1: ಹೇಗಿದ್ದೀರಿ ರೂಪಾ ಅವರೇ?
0: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
1: ಐ ಆಮ್ ಆಲ್ಸೋ ಡೂಯಿಂಗ್ ಗುಡ್.
0: ತಿಂಡಿ ಎಲ್ಲ ಆಯ್ತಾ ನಿಮ್ದು?
1: ಇನ್ನೇನು, ಸ್ವಲ್ಪ ಊಟಕ್ಕೆ ಟೈಮ್,
0: ಊಟದ ಸಮಯ ಆಗ್ತಾ ಇದೆ.
1: ಹೌದು, ಇವತ್ತು ಸ್ಟಾಕ್ ಮಾರ್ಕೆಟ್ ಇಸ್ ಕ್ಲೋಸ್ ಟುಡೇ ಬಿಕಾಸ್ ಆಫ್ ದ ಗವರ್ಮೆಂಟ್ ಹಾಲಿಡೇ. ಫ್ರೀ ಆಗಿದ್ದೆ, ಸೊ ಹಾಗಾಗಿ ಒಂದ್ ಹಾಡು ಕೇಳೋಣ ಅನಿಸ್ತು ವಿವಿಧ ಭಾರತಿನಲ್ಲಿ. ಇವತ್ತು
0: ತುಂಬಾ ಖುಷಿ ಆಯ್ತು ನೀವು ಕರೆ ಮಾಡಿದ್ದಕ್ಕೆ. ಯಾವ ಗೀತೆ ಬೇಕಿತ್ತು ಪ್ರಸಾದ್ ಅವ್ರಿಗೆ?
1: ಚೆಲುವೆ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ.
0: ಯಾವ ಚೆಲುವೆನ ನಗಿಸ್ತಾ ಇದ್ದೀರಾ, ನಗಿಸ್ಬೇಕು ಅಂತ ಕೇಳ್ತಾ ಇದ್ದೀರಾ?
1: ನಿಜವಾಗ್ಲೂ ನಾನು ಹೇಳ್ತೀನಿ, ನನ್ನ ಮಿಸ್ಸಸ್ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ.
0: ಗೊತ್ತಾಗ್ತಾ ಇದೆ, ನಿಮ್ಗ ಮಾತಿನ ಖುಷಿನಲ್ಲೇ ಗೊತ್ತಾಗ್ತಾ ಇದೆ.
1: ನಿಜವಾಗ್ಲೂ ಅದಕ್ಕೋಸ್ಕರ ನನ್ನ ಪ್ರೀತಿಯ ಪತ್ನಿಗೋಸ್ಕರ ಈ ಹಾಡು.
0: ನಿಮ್ಮ ಆ ಪ್ರೀತಿ ಪತ್ನಿಯ ಹೆಸರು, ಆ ಚೆಲುವೆ ಹೆಸರೇನು ಅಂತ ಕೇಳ್ಬೋದಾ?
1: ಹೋ, ಖಂಡಿತ ರೀ, ಖಂಡಿತ. ಅಖಿಲ,
0: ಅಖಿಲ ಎನ್ ಆರ್ ಪ್ರಸಾದ್ ಅವರ ಮುದ್ದಿನ ಚೆಲುವೆ ಅಖಿಲ ಅವರಿಗೆ ಆಗಿ ಒಂದು ಸುಂದರ ಗೀತೆ ಪ್ರಸಾರವಾಗ್ತಾ ಇದೆ. ಧನ್ಯವಾದಗಳು ಕರೆ
1: ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು, ಧನ್ಯವಾದಗಳು. ಆದ್ಮೇಲೆ ನೀವು ಹೀಗೆ ಕರೆ ಮಾಡ್ತಾ ಇರಿ, ನಿಮಿಷದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 0800223709799.

0: 50 ನಿಮಿಷ ಆಗಿದೆ ಕರೆಗೊಂದು ಹಾಡು ಕಾರ್ಯಕ್ರಮದ. ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ನಾನು ವೆಂಕಟೇಶ್ ಅಂತ, ಎಸ್ಬಿಎಂ ಕಾಲೋನಿ ಬೆಂಗಳೂರು.
0: ವೆಂಕಟೇಶ್ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ.
0: ತಿಂಡಿ ಎಲ್ಲ ಆಯ್ತಾ? ಹೌದೌದು. ಯಾವ ಗೀತೆ ಬೇಕಿತ್ತು ವೆಂಕಟೇಶ್ ಅವ್ರಿಗೆ?
1: ಮಲೆಯ ಮಾರ್ತದಿಂದ ಶಾರದೆ ದಯೆ ತೋರಿದೆ. ಬಟ್ ಇದು ಹಾಡು ಏನಕ್ಕೆ ಅಂದ್ರೆ, ಒಂದು ಇದರಲ್ಲೇನು ಕಿವಿ ಮಾತಂದ್ರೆ, ಈಗೆಲ್ಲ ಸಾಮಾನ್ಯ ಎಲ್ಲ ಹುಟ್ಟು ಸಾವು ಕಾಮನ್ ಆಗಿರುತ್ತೆ. ಎಲ್ಲರೂ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ಆಸೆ ಪಡೋ ತಪ್ಪಲ್ಲ, ಬಟ್ ಅವ್ರ ಹಿಂದಿನ ಒಂದು ಕರ್ಮಾನುಸಾರ ಏನಿದೆ ಅದನ್ನ ಕಳಿಬೇಕಲ್ಲ.
0: ಹೌದು,
1: ಆ ಕಳಿಬೇಕಾದ್ರೆ ಅವಾಗ ಏನಾಗುತ್ತೆ, ಕಷ್ಟದಲ್ಲಿ ಸಾಧನೆ ಮಾಡ್ಬೇಕು.
0: ಆ ಶಾರದೆಯ ದಯೆ ಇರ್ಬೇಕು ಅಂತ ಹೇಳ್ತಾ ಇದ್ದೀರಿ.
1: ದಯೆ ಅಂದ್ರೆ ದಯೆ ಪಡ್ಕೊಳಕ್ಕೆ ನಾವು ಭಕ್ತಿ ಇರ್ಬೇಕು. ವಿಷ್ಣುವರ್ಧನ ಅದೇ ಫಿಲಂ,
0: ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ನಾವು ತೋರಿಸುವಂತ ಶ್ರದ್ಧೆನೆ ನಾವು ಕೊಡುವಂತ ಭಕ್ತಿ ಅಂತ ನನಗನ್ಸುತ್ತೆ.
1: ಹೌದು
0: ಹೌದಲ್ವಾ?
1: ಅದರಿಂದ ಹೌದು ಕರೆಕ್ಟ್. ಅದರಿಂದ ಏನಾಗುತ್ತೆ, ನಾವು ಹಿಂದೆ ಏನೇನು ಮಾಡಿರ್ತೀವಿ ಅದಕ್ಕೂ ಸ್ವಲ್ಪ ಒಂದು ಅದನ್ನ ಕಳ್ಕೊಂಡು ನಾವು ಮೆಟ್ಲಿಗೆ ಒಂದೇ ಸರಿ ಈಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಎಷ್ಟು ಸಡನ್ ಆಗಿ ಒಂದೇ ಸರಿ ಎತ್ತಕ್ಕಾಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಹತ್ತಿ ಆಮೇಲೆ ರೀಚ್ ಆಗುತ್ತಾನೆ.
0: ಹಾಗೆ
1: ಅದೇ ತರ ಬದುಕಿನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅದು ಹತ್ತಿರ ಹೋಗ್ಬೇಕು, ಕರ್ಮ ಕಳೀತಾ ಹೋಗ್ಬೇಕು. ಅವಾಗ ನಾವು ಎಲ್ಲಿ ಯಾವುದು ಒಂದು ಜಾಗದಲ್ಲಿ ಹೋಗ್ಬೇಕು ಆ ಜಾಗದಲ್ಲಿ ಪವಿತ್ರವಾಗಿರ್ತೀವಿ.
0: ಖಂಡಿತ. ಧನ್ಯವಾದಗಳು ವೆಂಕಟೇಶ್ ಅವರೇ, ಕರೆ ಮಾಡಿದಕ್ಕೆ. ನಿಮ್ಮ ಇಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ.
1: ಧನ್ಯವಾದ.
0: ಆತ್ಮೀಯರೆ, ಇನ್ನು ಒಂದು ಕರೆಯನ್ನು ತೆಗೆದುಕೊಳ್ಳುವಂತ ಅವಕಾಶ ಇದೆ. ಕರೆ ಮಾಡಬಹುದು 0802232370799 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಕರೆ ಕೇಳುಗರು ಯಾರು ಅಂತ ನೋಡೋಣ. ಹಲೋ
1: ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಮೇಡಮ್ ನನ್ನ ಹೆಸರು ಜಯಮ್ಮ ಅಂತ, ಮಾಗಡಿ ಮೇನ್ ರೋಡ್ ನೈಸ್ ರೋಡ್ ಗೊಲ್ರಟ್ಟಿಯಿಂದ.
0: ಗೊಲ್ರಟ್ಟಿಯಿಂದ ಜಯಮ್ಮ ಅವರು. ಜಯಮ್ಮ ಅವರು ಹೇಗಿದ್ದೀರಿ?
1: ಮೇಡಮ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಮೇಡಮ್?
0: ಚೆನ್ನಾಗಿದ್ದೀನಿ. ನಿಮ್ಮ ಊರು ಗೊಲ್ರಟ್ಟಿನ ಅಥವಾ ಯಾವ್ದಾದ್ರು ಊರಿದ್ಯಾ?
1: ಮೇಡಮ್ ತವ್ರ ಮನೆ ಗೊಲ್ರಟ್ಟಿ, ಇಲ್ಲೇ ಒಂದ್ 3 ಕಿಲೋಮೀಟರ್ ಕನ್ನಲ್ಲಿ ಅಂತ ವೀರಭದ್ರೇಶ್ವರ ಟೆಂಪಲ್ ಇದೆ. ನಮ್ಮ ಅಪ್ಪೆ ಮನೆ ಇಲ್ಲೇ ಮೇಡಮ್.
0: ಯಾವ ಹಾಡು ಬೇಕಿತ್ತು ಜಯಮ್ಮ ಅವ್ರಿಗೆ?
1: ನಿನ್ನ ಬಿಡಲಾರ ಚಿತ್ರದಿಂದ ಬಿಡೇನೋ ನಿನ್ನ ಪಾದ.
0: ಏನ್ ಮಾಡ್ತೀರಾ ಜಯಮ್ಮ ಅವರೇ? ಮನೇಲೆ ಇರ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ, ಏನ್ ಮಾಡ್ತಾ ಇದ್ದೀರಾ?
1: ಮೇಡಮ್ ನಾನು ಅಪರೂಪ ಹೊರಗಡೆ ಹೋಗೋದು, ಯಾವಾಗ ಹೋಗ್ತೀನಿ ಮನೇಲಿ ಇದ್ದಾಗ ಮಾತ್ರ FM ಕೇಳ್ತಾನೆ ಇರ್ತೀನಿ.
0: ಸೊ ತೃಪ್ತಿಯಾಗಿ ವಿವಿಧ ಭಾರತಿಯನ್ನ ಕೇಳ್ಬಹುದು ಸದಾ ಕಾಲ ಅಂತ ಹೇಳ್ತಿದ್ದೀರಿ.
1: ಬೆಸ್ಟ್ ಫ್ರೆಂಡ್ ಮೇಡಮ್, ತುಂಬಾ ಚಿಕ್ಕ ವಯಸ್ಸಿಂದ ಕೇಳ್ತಾ ಇದ್ದೀನಿ.
0: ನಿಮ್ಮ ಸ್ನೇಹಿತರನ್ನ ಹೀಗೆ ಜೊತೆನಲ್ಲಿ ಇಟ್ಕೊಂಡಿರಿ, ಎಲ್ಲೂ ಕೂಡ ಬಿಡ್ಬೇಡಿ ಆಯ್ತಾ?
1: ಮೇಡಮ್ 3-4 ಮೊಬೈಲ್ ಇಟ್ಕೊಂಡಿದ್ದೀನಿ, ಕರೆಂಟ್ ಹೋದ್ರೆ ಒಂದಾದ್ಮೇಲೆ ಒಂದ್ ಕೇಳೋಕೆ.
0: ಕೇಳ್ತಾ ಇರಿ. ಕೊನೆಯ ಅದೃಷ್ಟದ ಕೇಳುಗರು ನೀವು, ನಿಮ್ಮ ಇಷ್ಟದ ಗೀತೆ ಪ್ರಸಾರವಾಗುತ್ತೆ ಕೇಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಜಯಮ್ಮ ಅವರೇ.
1: ಥ್ಯಾಂಕ್ಸ್ ಮೇಡಮ್.
0: ಆತ್ಮೀಯರೇ, ಈ ದಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಂತಹ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ಆತ್ಮೀಯವಾದಂತಹ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಬೇಸರ ಮಾಡ್ಕೊಳ್ಬೇಡಿ, ಮತ್ತೆ ನಾಳೆ ಇದೇ ಸಮಯಕ್ಕೆ ಕರೆ ಮಾಡಿ ನಿಮ್ಮಿಷ್ಟದ ಚಿತ್ರಗೀತೆಗಳಿಗಾಗಿ. ಕೇಳ್ತಾ ಇರಿ ಸ್ಟೇಚ್ಯೂ 102.9 FM.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಮಧ್ಯಾಹ್ನ 2:30ಕ್ಕೆ ರಾಜಭವನಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 3:00ಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಉಪಹಾರಕೂಟ ಏರ್ಪಡಿಸಿದ್ದಾರೆ. ಈ ಉಪಹಾರಕೂಟದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಭಾಗಿಯಾಗಲಿದ್ದಾರೆ. ಸಿದ್ದರಾಮಯ್ಯ ಅವರ ಬಳಿಕ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದು ಈಗ ರಾಜ್ಯದ ಮುಂದಿರುವ ದೊಡ್ಡ ಪ್ರಶ್ನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಹಾಗೂ ಈ ರೀತಿಯ ಎಲ್ಲ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA 2026 ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ UG ಪ್ರಶ್ನೆ ಪತ್ರಿಕೆ ಪರೀಕ್ಷೆಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳು ಮತ್ತು ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಇದೇ 31ರಿಂದ ಮತ್ತು ಮುಂದಿನ ತಿಂಗಳ 6 ಮತ್ತು 7ರಂದು ಪರೀಕ್ಷೆ ನಿಗದಿಪಡಿಸಲಾಗಿದೆ. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಮೌಲ್ಯಮಾಪನದ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಬೆಳಕಿಗೆ ಬಂದ ನಂತರ ಮರು ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಭಾರತ ಮತ್ತು ಚೀನಾ ಗಡಿ ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನು ಉಭಯ ದೇಶಗಳ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಗಳು ಪರಿಶೀಲಿಸಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ಯೋಧ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ಜೂನ್ 12ರಿಂದ ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ನಡೆಯಲಿರುವಂತಹ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಪ್ರಶಸ್ತಿ ಗೆಲ್ಲುವುದೇ ಮುಂದಿನ ಗುರಿ ಎಂದು ಭಾರತ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00ಕ್ಕೆ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ.
2: ಆತ್ಮೀಯರೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಅನಂತರ 1:20 ಕ್ಕೆ ವಿಶೇಷ ಕಾರ್ಯಕ್ರಮ ನಮ್ಮ ನಾಡು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಪೊಲೀಸರು ಹೆಚ್ಚು ಜನಸ್ನೇಹಿ ಸಂವೇದನಾಶೀಲರಾಗಿರಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟ್ರೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ವಾರ್ತೆಗಳ ವಿವರ: ಗ್ಯಾಂಗ್ಟಾಕ್ನ ಪಾಲ್ಜೋರ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಿಕ್ಕಿಂ ಪೊಲೀಸ್ ಪಡೆಗೆ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಪ್ರಶಸ್ತಿಯನ್ನು ಪಡೆದ ದೇಶದ 15ನೇ ರಾಜ್ಯ ಮತ್ತು ಈಶಾನ್ಯ ಭಾರತದ 3ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಸಿಕ್ಕಿಂ ಪಾತ್ರವಾಗಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಯವರು, ಪೊಲೀಸ್ ಪಡೆ ಹೆಚ್ಚು ನಾಗರಿಕ ಕೇಂದ್ರಿತವಾಗಿರಬೇಕು, ಜನರೊಂದಿಗೆ ವಿಶೇಷವಾಗಿ ಮಹಿಳೆಯರು, ಬಡವರು ಮತ್ತು ಮಕ್ಕಳೊಂದಿಗೆ ವ್ಯವಹರಿಸುವಾಗ ಪೊಲೀಸರು ಹೆಚ್ಚು ಸಂವೇದನಾಶೀಲರಾಗಿರಬೇಕು ಎಂದು ಸಲಹೆ ನೀಡಿದರು. ಸೈಬರ್ ಅಪರಾಧ, ಆನ್ಲೈನ್ ವಂಚನೆ ಇತ್ಯಾದಿ ಅಪರಾಧಗಳನ್ನು ಎದುರಿಸಲು ಪೊಲೀಸರು ಸಿದ್ದವಾಗಿರಬೇಕು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮತ್ತು ಅಪರಾಧಗಳನ್ನು ತಗ್ಗಿಸುವಲ್ಲಿ ಸಿಕ್ಕಿಂ ಪೊಲೀಸರ ಪಾತ್ರ ಶ್ಲಾಘನೀಯ ಎಂದು ಹೇಳಿದ್ದಾರೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಹಾಗೂ ಈ ರೀತಿಯ ಎಲ್ಲ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಭದ್ರತಾ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಚಿವರು, ಭಾರತ ಪಾಕಿಸ್ತಾನ ಗಡಿಯಲ್ಲಿರುವ ರಾಜಸ್ಥಾನದ ಗಡಿ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಭದ್ರತಾ ಸಂಬಂಧಿತ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಎಲ್ಲಾ ಬ್ಯಾಂಕ್ಗಳು ಗಡಿ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ವಹಿವಾಟಿನ ಕಾನೂನು ಮತ್ತು ಆರ್ಥಿಕ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು, ದೊಡ್ಡ ವ್ಯಾಪಾರ ಸಂಸ್ಥೆಗಳನ್ನು ಹಾಗೂ ಅವುಗಳ ಹಣಕಾಸಿನ ಮೂಲಗಳನ್ನು ಪರಿಶೀಲಿಸಲು, ನಕಲಿ ಕಂಪನಿಗಳು ಮತ್ತು ಅವರ ಖಾತೆಗಳನ್ನು ಪತ್ತೆಹಚ್ಚಲು, ನಕಲಿ ಆಧಾರ್ ಕಾರ್ಡ್ಗಳನ್ನು ಗುರುತಿಸಲು ಮತ್ತು ಗಡಿಯಾಚೆಗಿನ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಿಸಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ಗೆ 3 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಭಾಗವಾಗಿ ಅವರು ನಾಳೆ ಗಡಿ ಜಿಲ್ಲೆ ಕಚ್ಗೆ ವಿಶೇಷ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಸಚಿವರು ಅಂತಾರಾಷ್ಟೀಯ ಗಡಿಯಲ್ಲಿರುವ ಅತ್ಯಂತ ಸೂಕ್ಷ್ಮ ಮತ್ತು ಕಾರ್ಯತಂತ್ರದ ಮಹತ್ವದ ಹರಾಮಿ ನಾಲಾ ಪ್ರದೇಶವನ್ನು ಪರಿಶೀಲಿಸಲಿದ್ದಾರೆ. ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಸ್ಥಾಪಿಸಿರುವ

0: ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಅವರು ಭೌಗೋಳಿಕವಾಗಿ ಸವಾಲಿನ ಮತ್ತು ಜೌಗು ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಪ್ರಸ್ತುತ ಗಡಿ ಪರಿಸ್ಥಿತಿ, ಭದ್ರತಾ ಸನ್ನದ್ಧತೆ, ಸುಧಾರಿತ ತಂತ್ರಜ್ಞಾನದ ಬಳಕೆ ಮತ್ತು ಭದ್ರತಾ ಸಿಬ್ಬಂದಿಯ ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಪರಿಶೀಲಿಸಲು ಸಚಿವ ಅಮಿತ್ ಶಾ ಅವರು ಬಿಎಸ್ಎಫ್ ಮತ್ತು ರಕ್ಷಣಾ ಸಂಸ್ಥೆಗಳ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಭಾರತ ಮತ್ತು ಚೀನಾ ಗಡಿ ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿವೆ. ಬೀಜಿಂಗ್ನಲ್ಲಿ ನಡೆದ ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯಕ್ಕಾಗಿ ಕಾರ್ಯವಿಧಾನದ 35ನೇ ಸಭೆಯಲ್ಲಿ ಉಭಯ ದೇಶಗಳು ಪರಿಸ್ಥಿತಿಯನ್ನು ಪರಿಶೀಲಿಸಿದವು. ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಿತ್ ಘೋಷ್ ವಹಿಸಿದ್ದರು. ಚೀನಾದ ನಿಯೋಗದ ನೇತೃತ್ವವನ್ನು ಚೀನಾ ವಿದೇಶಾಂಗ ಸಚಿವಾಲಯದ ಗಡಿ ಮತ್ತು ಸಾಗರ ವ್ಯವಹಾರಗಳ ಇಲಾಖೆಯ ಮಹಾನಿರ್ದೇಶಕ ಹೌ ಯಾಂಕಿ ವಹಿಸಿದ್ದರು. ಸಭೆಯಲ್ಲಿ ಗಡಿ ನಿರ್ಣಯ, ಗಡಿ ನಿರ್ವಹಣೆ ಮತ್ತು ಗಡಿಯಾಚೆಗಿನ ಸಹಕಾರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಚರ್ಚಿಸಿದರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026ರ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಯುಜಿ ಪರೀಕ್ಷೆಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳು ಮತ್ತು ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಪರೀಕ್ಷೆಗಳು ಈ ತಿಂಗಳ 31 ಮತ್ತು ಮುಂದಿನ ತಿಂಗಳ 6 ಮತ್ತು 7ರಂದು ನಡೆಸಲಾಗುವುದು. ಇಂದು ನಿಗದಿಯಾಗಿದ್ದ ಪರೀಕ್ಷೆಯನ್ನು ಬಕ್ರೀದ್ ಹಬ್ಬದ ಕಾರಣ ಮರು ನಿಗದಿಪಡಿಸಲಾಗಿದೆ. ಭಾನುವಾರ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಲಾಗಿದೆ. ಅವುಗಳನ್ನು ಎನ್ಟಿಎ ಅಧಿಕೃತ ಜಾಲತಾಣದಿಂದ ಡೌನ್ಲೋಡ್ ಮಾಡಬಹುದು. ಮುಂದಿನ ತಿಂಗಳ 6 ಮತ್ತು 7ರಂದು ಪರೀಕ್ಷೆ ನಡೆಯಲಿರುವ ಉಳಿದ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026ರ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. 2 ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಹಾಗೂ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ ಸಂಬಂಧಪಟ್ಟ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಬೆಳಕಿಗೆ ಬಂದ ನಂತರ ಮರು ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸಿಬಿಎಸ್ಇ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಆನ್ಸ್ಕ್ರೀನ್ ಮಾರ್ಕಿಂಗ್ ಒಂದು ಪ್ರಗತಿಪರ ಸಾಧನವಾಗಿದ್ದು ಭಾರತದ ಅನೇಕ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಹಾಗೂ ಪ್ರಪಂಚಾದ್ಯಂತ ಹಲವಾರು ಸಂಸ್ಥೆಗಳು ಈ ವ್ಯವಸ್ಥೆಯತ್ತ ಸಾಗುತ್ತಿವೆ. ದೇಶದಲ್ಲಿ ಸಿಬಿಎಸ್ಇ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವುದು ಇದೇ ಮೊದಲು. ಸುಮಾರು 40 ಕೋಟಿ ಸ್ಕ್ಯಾನ್ ಮಾಡಿದ ಪುಟಗಳನ್ನು ಸಿಬಿಎಸ್ಇ ಮೊದಲ ಬಾರಿಗೆ ಒಎಸ್ಎಂ ಪ್ರಕ್ರಿಯೆಯ ಮೂಲಕ ಮೌಲ್ಯಮಾಪನ ಮಾಡಿದೆ ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಹಿತಿ ನೀಡಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಟ್ಟಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈದ್ ಉಲ್ ಅದಾ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮ ವಾರ್ಷಿಕೋತ್ಸವ. ಈ ಹಿನ್ನೆಲೆಯಲ್ಲಿ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ವೀರ ಸಾವರ್ಕರ್ ಅವರ ಧೈರ್ಯ ಮತ್ತು ದೇಶಭಕ್ತಿ ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ.

ವೀರ ಸಾವರ್ಕರ್ ಅವರ ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಅವರ ಶ್ರಮ ಗಮನಾರ್ಹವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನಿರ್ಭೀತ ಯೋಧ ವೀರ ಸಾವರ್ಕರ್ ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಸೇವೆಗೆ ಮುಡಿಪಾಗಿಟ್ಟರು. ಅವರ ಜೀವನ ಮತ್ತು ಬರಹಗಳಿಂದ ರಾಷ್ಟ್ರ ಮತ್ತು ಸಿದ್ಧಾಂತದ ಮೇಲಿನ ಅಚಲ ಭಕ್ತಿಯ ನಿಜವಾದ ಅರ್ಥವನ್ನು ನಾವು ಕಲಿಯಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವೀರ ಸಾವರ್ಕರ್ ಅವರು ಅಸ್ಪೃಶ್ಯತೆಯಂತಹ ಸಾಮಾಜಿಕ ಅನಿಷ್ಟಗಳನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ದೇಶದ ಜನರನ್ನು ಒಗ್ಗೂಡಿಸಿದರು. ಅವರ ಜೀವನವು ಮುಂದಿನ ಪೀಳಿಗೆಗೆ ಸದಾ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದರು. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಗಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಮತ್ತು ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದರು. ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸರು ಹೆಚ್ಚು ಜನಸ್ನೇಹಿ, ಸಂವೇದನಾಶೀಲರಾಗಿರಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಟ್ಯೂನ್ ಮಾಡಿದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯರೇ, ಸಮಯ ಸರಿಯಾಗಿ 1:45 ಇನ್ನೀಗ ಗುರುವಾರದ ವಿಶೇಷ ನಮ್ಮ ನಾಡು. ಕೆಡುಗರೆ, ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ಕನ್ನಡ ಭಾಷೆಯನ್ನ ಆಡುವ ಜನ ವಿಶೇಷವಾಗಿ ವಾಸ ಮಾಡ್ತಾ ಇರುವಂತಹ ಈ ಪ್ರದೇಶವನ್ನ ನಾವು ಕನ್ನಡ ನಾಡು ಅಂತ ಕರಿತೀವಿ. ಈ ನಮ್ಮ ನಾಡಿಗೆ ಪ್ರಾಚೀನನೂ ಹಾಗೆ ಉಜ್ವಲವೂ ಆದಂತಹ ಇತಿಹಾಸ ಇದೆ, ಸಂಸ್ಕೃತಿ ಸಾಹಿತ್ಯಗಳ ಪರಂಪರೆ ಇದೆ. ಈ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ಇದರ ಕುರಿತು ಒಂದಷ್ಟು ಮಾತು ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ.

0: ಸ್ವಾರ್ಥನೇ ಇಲ್ಲದೆ ಬದುಕಬೇಕು ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ನನಗೊಂದು ಪುಟ್ಟ ಸ್ವಾರ್ಥ ಇದೆ. ಯಾವುದೇ ಜನ್ಮ ಬಂದ್ರೂ ಇದೇ ನಾಡು ಇದೇ ಭಾಷೆ ನನ್ನದಾಗಬೇಕು ಅನ್ನುವಂಥ ಸ್ವಾರ್ಥ. ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ಕುರಿತು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂತ ಹೇಳಿದ್ದೆ. ಆದರೆ ಈ ಮಾತುಗಳನ್ನು ಆಡೋದಕ್ಕೆ ಇವತ್ತು ನೇರ ಪ್ರಸಾರದ ದೂರವಾಣಿ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಆಪ್ತ ಸಮಾಲೋಚಕಿ, ಚಿಂತಕಿ, ಲೇಖಕಿಯೂ ಆದಂಥ ಶ್ರೀಮತಿ ಅನುಪಮ ಸತೀಶ್ ಅವರು. ನಮಸ್ಕಾರ ಅನುಪಮ ಸತೀಶ್ ಅವರೇ.
1: ನಮಸ್ಕಾರ ರೂಪ ಅವರೇ. ನೀವು ಹೇಳಿದ ಈ ಹಾಡಿನಂತೆನೆ ನನಗೂ ಅದೇ ಸ್ವಾರ್ಥ, ನನಗೂ ಅದೇ ಆಸೆ. ಇದೇ ನಾಡು ಇದೇ ಭೂಮಿ, ಜನ್ಮ ಜನ್ಮಾಂತರಕ್ಕೂ ಇರ್ಲಿ ಅಂತ. ಇಂಥ ಸುಂದರವಾದ ಒಂದು ಹಾಡಿನೊಂದಿಗೆ ನಮ್ಮ ನಮಸ್ಕಾರವನ್ನ ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ದೇಶದ ಒಂದು ಸಂಸ್ಕೃತಿ. ಮೊದಲಿಗೆ ನಾವ್ ಯಾವಾಗ್ಲೂ ನಮಸ್ಕಾರ ಅಂತೀವಿ, ನಮನ ಅಂತೀವಿ. ನಮಗ್ ಗೊತ್ತಿರ್ಬೇಕು, ನಮ್ಮ ಮೋದಿಯವರು ಯಾವಾಗ್ಲೂ ನಮೋ ನಮೋ ಅಂತ ಹೇಳ್ತಾರೆ.
0: ಹೌದು,
1: ಎಂಥ ಒಂದು ಸುಂದರವಾದ ಒಂದು ಕನೆಕ್ಷನ್ ಅಲ್ಲ ಇದೆಲ್ಲ ನೋಡಿದ್ರೆ ನಮಗೆ.
0: ನಿಜ,
1: ನಾವು ಎಷ್ಟು ಬಗ್ಗಿ ನಮನ ಅಂತ ಮಾಡ್ತೀವಿ, ಅದನ್ನ ನಾವು ನಮ್ಮ ಹಣೆ ಹಚ್ಚಿ ನಮ್ಮ ನೆಲಕ್ಕೆ ನಮಸ್ಕಾರ ಮಾಡೋಣ ಅಲ್ವಾ? ಯಾರ್ಯಾರು ಕೇಳ್ತಾ ಇದ್ದಾರೋ ನನ್ಗನ್ಸುತ್ತೆ ಅವ್ರ ಹೃದಯದಲ್ಲೂ ಇದೇ ಭಾವನೆ ಬಂದಿರ್ಬೇಕು. ನಮ್ಮ ನೆಲಕ್ಕೆ ನಾವು ಹಣೆ ಹಚ್ಚಿ ನಮಸ್ಕಾರ ಮಾಡೋಣಪ್ಪ ಅಂದ್ರೆ ನಮ್ಮ ಹೃದಯದಿಂದ ಆ ನಮಸ್ಕಾರಗಳನ್ನ ನಮ್ಮ ಭೂಮಿ ತಾಯಿಗೆ ಸಲ್ಲಿಸಬಹುದಲ್ವಾ? ನಾವೆಲ್ಲ ಕೇಳುಗರು, ಕೇಳುಗರಿಗೂ ನನ್ನ ನಮನ.
0: ಖಂಡಿತ, ನಮ್ಮ ಕೇಳುಗರ ಪರವಾಗಿ ನಿಮ್ಮ ಒಂದು ನಮಗೆ ನಮನಕ್ಕೆ ಪ್ರತಿ ನಮನಗಳನ್ನ ನಾವು ಕೂಡ ತಿಳಿಸ್ಕೊಡ್ತೀವಿ.
1: ನಿಮ್ಮ ಒಂದು ಕಾರ್ಯಕ್ರಮಕ್ಕೂ ನನ್ನ ಪೂರ್ವಕ ನಮನಗಳು. ನನ್ನನ್ನ ಮಾತಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು, ಮನಃಪೂರ್ವಕವಾದ ಧನ್ಯವಾದಗಳು, ನಮಸ್ಕಾರಗಳು.
0: ನಮಸ್ಕಾರ, ನಮಸ್ಕಾರ. ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ನಾಡು ನುಡಿ ಭಾಷೆಯ ಕುರಿತು ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತ ಆಸೆ.
1: ಆ ಆಸೆನಲ್ಲೇ ನಾನು ಮಾತಾಡ್ಬೇಕು ಅಂತ ಶುರು ಮಾಡಿದಾಗ ನನಗ್ ಮನ್ಸಿಗೆ ಬಂದಿದ್ದೆ ಈ ನಮಸ್ಕಾರ ಅನ್ನೋ ಭಾವ. ಹಾಗೆ ಪ್ರತಿಯೊಂದು ನಮ್ಮ ನಾಡು ನಮ್ಮ ದೇಶ ಅನ್ನೋ ಒಂದು ಭಾವ ನಮ್ಗೆ ಯಾವಾಗ ಬರುತ್ತೆ ಅಂತಂದ್ರೆ, ನಾವು ನಮ್ಮ ದೇಶದಲ್ಲಿ ಇದ್ದಾಗ ನಮ್ಗೆ ಕೆಲವೊಮ್ಮೆ ಅದು ಬರಲ್ಲ. ನಾವೆಲ್ಲೋ ಹೊರದೇಶದಲ್ಲಿ ಹೋಗಿರ್ತೀವಿ ನೋಡಿ, ಅಲ್ಲಿ ಯಾರೋ ನಮ್ ಪಕ್ಕದಲ್ಲಿ ಕನ್ನಡ ಮಾತಾಡ್ಬಿಟ್ರೆ ಸಂತೋಷ ಆಗ್ಬಿಡುತ್ತೆ ಅಂತೀರಾ? ಅವ್ರ ಮೇಲೆ ಅಷ್ಟು ಒಂದು ಭಾವ ಬಂದ್ಬಿಡುತ್ತೆ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ್ಯಾವ್ದು ದೊಡ್ಡ ದೊಡ್ಡ ವಿಷಯಗಳನ್ನ ಯೋಚನೆ ಮಾಡೋದು ಬೇಡ. ಬೇದ್ರೆ, ಕುವೆಂಪು, ರನ್ನ, ಅದನ್ನೆಲ್ಲದಕ್ಕಿಂತ ಒಂದು ಸಣ್ಣ ಭಾವನೆ ನಮ್ಮನ್ನ ಎಷ್ಟು ಸುಂದರ ಮಾಡುತ್ತೆ ಅಲ್ವಾ?
0: ನಿಜ.
1: ಅದ್ರಲ್ಲೂ ನಮ್ಮ ಭಾಷೆನ ನಾವು ಈ ತರ

0: ಕಲ್ತ್ಕೊಂಡ್ಬಿಟ್ರೆ ಕುವೆಂಪು ಅವರು ಬೇಂದ್ರೆ ಅವ್ರ ಬಗ್ಗೆ ಎಲ್ಲ ಓದಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ ಹೆಂಗಿರುತ್ತೆ ನಮ್ಮ ಹೃದಯ ರೂಪ ಅವ್ರೆ.
1: ನಿಜ, ಖಂಡಿತ ನಿಜ ನಿಜ
0: ಅಲ್ವಾ? ಪ್ರತಿ ಒಂದು ಅಕ್ಷರನು ನಮ್ಗೆ ಹೆಂಗ್ ಕೊಟ್ಟಿದ್ದಾರೆ ಅವರು,
1: ನಮ್ಮ ಕನ್ನಡದ ಸೌಂದರ್ಯನೇ ಅದು.
0: ಅಯ್ಯೋ ಭಗವಂತ, ನಮ್ಮ ಕನ್ನಡದ ಸೌಂದರ್ಯ ಅನ್ನೋದು ಆ ಭಾಷೆಯಲ್ಲಿ ಹೇಗೆ ಇಳಿದಿದೆ ಅಂತ ಹೇಳಿದ್ರೆ, ಆ ಸಹ್ಯಾದ್ರಿ ಬೆಟ್ಟಗಳದಿರ್ಲಿ ಮತ್ತೆ ಯಾವುದೋ ಒಂದು ಪ್ರದೇಶಗಳಲ್ಲಿ ಇರುವಂತ ನಮ್ಮ ದೇವಾಲಯಗಳ ಬಗ್ಗೆ ಆಗ್ಲಿ ಎಲ್ಲಾನು ನಾವು ಒಂದು ಮುಂಚೆ ಇವಾಗ ತಾನೆ ಆ ಹಾಡಲ್ಲಿ ಎಲ್ಲ ಬಂತಲ್ಲ, ನಮ್ಮ ಚಾಮುಂಡಿ ಬೆಟ್ಟ ಬಂತು, ಶೃಂಗೇರಿ ಬಂತು, ಶಾರದಾದೇವಿ ಬಂದ್ಲು, ಅಪ್ಪ ಅವರೆಲ್ಲಾರು ನಮ್ಗೆ ಎಷ್ಟು ಅಕ್ಷರಗಳನ್ನ ಕೊಟ್ಟು ಈ ಮಾತುಗಳನ್ನ ಕೊಟ್ಟು ನಮ್ಮ ದೇಶಾಭಿಮಾನನ ತುಂಬಾ ಸುಂದರವಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ ನಮಗೆ?
1: ಖಂಡಿತ ಹೌದು ಮೇಡಮ್.
0: ಅಂದ್ರೆ ಇದು ಭಾವಗಳನ್ನ ಬೆಸೆಯುವುದು, ದೇಶ ರಾಷ್ಟ್ರ ಅಂದ್ರೆ ನಮ್ಮ ಭಾವಗಳನ್ನ ಬೆಸೆಯೋ ಒಂದು ಸುಂದರವಾದ ಪರಿಕಲ್ಪನೆ.
1: ಭಾವ ಬಂಧಗಳನ್ನ ಬೆಸೆಯೋದೇ ನಮ್ಮ ನಾಡು.
0: ನಮ್ಮ ನಾಡು ಇದು ನನಗನ್ಸುತ್ತೆ ಬೇರೆ ಎಲ್ಲೂ ಕಾಣಲ್ಲ, ಎಲ್ಲೂ ಕಾಣೋದಿಲ್ಲ. ಇವತ್ತು ಬೆಳಿಗ್ಗೆ ನಿಮ್ಮ ಪ್ರೋಗ್ರಾಮ್ ಕೇಳ್ಬೇಕಾದ್ರೆ ಇವತ್ತು ಯಾರು ಹಸಿವಾಗ್ದೆ ಇರ್ಬೇಕಾದಂತ ದಿನ ಅಂತಾನು ಹೇಳ್ತಾ ಇದ್ರು, ಅದನ್ನ ಕೇಳಿಸ್ಕೊಳ್ತಾ ಇದ್ದೆ ನಾನು.
1: ಹೌದು, ಇವತ್ತಿನ ದಿನಕ್ಕೆ ದಿನ ವಿಶೇಷ ಆಗಿತ್ತು ಇವತ್ತು.
0: ಆದ್ರೆ ನಾವ್ ನಮ್ಮ ಅತಿಥಿ ಆಧಾರಿತ್ಯ ಹೇಗಿರುತ್ತೆ ನಿಮಗೆ ಗೊತ್ತಲ್ವಾ? ನಾವೇನ್ ಹೇಳ್ತೀವಿ ಹೇಳಿ, ಅತಿಥಿ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ದೇವೋ ಭವ, ಇದೆಲ್ಲ ನಮ್ಮ ಧರ್ಮ, ನಮ್ಮ ಸಂಸ್ಕಾರ ತಾನೇ ನಮ್ಗೆ ಹೇಳ್ಕೊಟ್ಟಿರೋದು.
1: ಖಂಡಿತ ನಿಜ.
0: ನಮ್ ದೇಶ ತಾನೇ ನಮ್ಗೆ ಇದು ಹೇಳ್ಕೊಟ್ಟಿರೋದು,
1: ನಮ್ಮ ನಾಡು ನಮಗೆ ಕಲ್ಸಿರುವಂತಹ ಸಂಸ್ಕೃತಿ ಇದು.
0: ಯಾವ್ದನ್ನ ಮಾತಾಡೋಣ, ಯಾವ್ದನ್ನ ಬಿಡೋಣ, ನೀವ್ ಎಷ್ಟೊತ್ ಕೊಟ್ರು ಇದೆಲ್ಲ ನಮ್ ತಲೆಗೆ ಬರ್ತಿರುತ್ತೆ. ಎಲ್ಲರೂ ಡಿ ವಿ ಜಿ ಅವರು, ಮತ್ತೊಬ್ರು, ಎಲ್ಲರೂ, ಇವಾಗ ನಮ್ಮ ಗಣೇಶ್ ಅವಧಾನಿ ಅವ್ರಿಗೂ ಪದ್ಮಭೂಷಣ ಬಂತಲ್ವಾ ಮೊನ್ನೆ?
1: ಹೌದು.
0: ಅವರು ಅವ್ರ ಭಾಷೆ ಎಂಥ ಸಂಸ್ಕೃತಿ ಎಲ್ಲವನ್ನು ನಮ್ಮ ಜೊತೆ ನಡ್ಕೊಂಡ್ ಬರ್ಲಿ, ಅದು ಎಲ್ಲ ಅವರೆಲ್ಲರೂ ಕಷ್ಟಪಟ್ಟು ನಾವೆಲ್ಲ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಅವರು ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ತ್ಯಾಗಗಳನ್ನ ಮಾಡಿದ್ದಾರೆ ಅಲ್ವಾ?
1: ಹೌದು ಖಂಡಿತ. ಮತ್ತಷ್ಟು ನಿಮ್ಮ ಈ ವಿಚಾರಗಳನ್ನ ನಮ್ಮ ನಾಡಿನ ಕುರಿತಾಗಿ, ಪರಂಪರೆ ಕುರಿತಾಗಿ, ಸಂಸ್ಕೃತಿ ಕುರಿತಾಗಿ ಮತ್ತಷ್ಟು ಮಾತಾಡೋಣ ಮೇಡಮ್. ಒಂದು ಸುಂದರ ಗೀತೆಯನ್ನ ಪ್ರಸಾರ ಮಾಡ್ತೀನಿ ಗೀತೆಯ ನಂತರ.
0: ಆಯ್ತಮ್ಮ,
1: ನಿಮ್ಮ ನಮಸ್ಕಾರಕ್ಕೆ ನಮ್ಮ ಪ್ರತಿ ನಮಸ್ಕಾರ ಈ ಒಂದು ಸುಂದರ ಹಾಡು.

0: 90.9 ಎಫ್ಎಂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ನಮ್ಮ ನಾಡು ಕಾರ್ಯಕ್ರಮ. ಆತ್ಮೀಯರೆ, ಇಂದಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಮ್ಮ ನಾಡು ನುಡಿ ಸಂಸ್ಕೃತಿಯ ಕುರಿತಾಗಿ ಮಾತಾಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಆಪ್ತ ಸಮಾಲೋಚಕಿ, ಚಿಂತಕಿ ಹಾಗೂ ಲೇಖಕಿಯೂ ಆದಂತಹ ಶ್ರೀಮತಿ ಅನುಪಮಾ ಸತೀಶ್ ಅವರು. ಅನುಪಮಾ ಸತೀಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಗೆ.
1: ನಮಸ್ಕಾರ.
0: ಅನುಪಮ ಅವರೇ, ನೀವು ಉಚಿತವಾದಂತಹ ಶಿಬಿರಗಳನ್ನ, ತರಗತಿಗಳನ್ನ ಮಾಡಿ ನೂರಾರು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ನಾಡು ನುಡಿಯ ಪಾಠವನ್ನ ಪರಿಚಯವನ್ನ ಮಾಡಿದ್ದೀರಾ. ಯಾಕೆ ಮಕ್ಕಳು ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ನಮ್ಮ ನಾಡಿನ ಪರಿಚಯವನ್ನ ಮಾಡ್ಕೊಡ್ಬೇಕು?
1: ಈಗ ತಾನೇ ಹೇಳಿದ್ನಲ್ಲ, ಅವರೆಲ್ಲ ಎಷ್ಟು ಕಷ್ಟಪಟ್ಟು ನಮ್ಮ ಯಾರು ಬೇಂದ್ರೆ ಅವರು, ಕುವೆಂಪು ಅವರು ಕನ್ನಡದಲ್ಲಿ ಬರೆದು, ಡಿಜಿ ಅವರು, ಅವರೆಲ್ಲ ಬರೆದಿಟ್ಟಿರುವಂತಹ ಪುಸ್ತಕಗಳನ್ನ ಓದ್ಬೇಕಲ್ವಾ ಮಕ್ಕಳು ಇವಾಗ.
0: ಹೌದು,
1: ಅವಾಗ್ಲೇ ತಾನೇ ಅವರಿಗೆ ನಮ್ಮ ಸಂಸ್ಕೃತಿ ಹೇಗ್ ಬಂದಿದೆ ಅನ್ನೋದು ಅರ್ಥ ಆಗತ್ತೆ.
0: ಹೇಗೆ ಕಲಿಸ್ತಾ ಇದ್ದೀರಾ ನೀವು ಮಕ್ಕಳಿಗೆ ನಮ್ಮ ನಾಡಿನ?
1: ಯಾವಾಗ್ಲೂ ಪುಟ್ ಪುಟ್ಟ ಕತೆಗಳನ್ನ ಹೇಳ್ತೀನಿ. ಆ ಪುಟ್ಟ ಪುಟ್ಟ ಕತೆಗಳನ್ನ ಹೇಳ್ಬೇಕಾದ್ರೆ ಮೊದ್ಲು ನಾನು ಹೇಳ್ತೀನಿ, ಮೊದ್ಲು ನಿಮ್ಗೆ ಆ ಭಾಷಾಭಿಮಾನ ಬರ್ಬೇಕು ಅಂತಂದ್ರೆ ನೀವು ಚೆನ್ನಾಗಿ ಓದೋದನ್ನ ಕಲಿಬೇಕು. ಅಂದ್ರೆ ಕಾಗುಣಿತದಿಂದ ಹಿಡಿದು ಎಲ್ಲವನ್ನೂ ಚೆನ್ನಾಗಿ ನೀವು ಓದ್ತಾ ಬಂದ್ರಿ ಅಂದ್ರೆ ಪುಟ್ಟ ಪುಟ್ಟ ಪುಸ್ತಕಗಳನ್ನ ನೀವು ಓದ್ಕೊಳ್ತಾ ಹೋಗ್ಬೋದು. ಅವಾಗ ಆ ಪುಸ್ತಕದಲ್ಲಿ ನಿಮ್ಗೆ ನಮ್ಗೆಲ್ಲ ಹಾಗೆ ಅಲ್ವಾ, ನಾವು ಚಂದಮಾಮ ಅದನ್ನೆಲ್ಲ ಓದ್ಬಿಟ್ಟು ನಮ್ಗೆ ಅದು ನೀತಿ ಕಥೆಗಳೆಲ್ಲ ಬಂತು ಹಾಗೆ ಅಂತ. ಮಾರಲ್ ಆಫ್ ದ ಸ್ಟೋರಿ ಅಂತ ಹೇಳ್ತಾರಲ್ಲ, ಆ ನೀತಿ ಕಥೆಗಳು ಬಂದಾಗ ಅದು ಕನ್ನಡದಲ್ಲಿ ಇರುವ ಭಾಷೆ ಎಲ್ಲೂ ನಾನು ನೋಡ್ಲಿಲ್ಲ.
0: ನಿಜ,
1: ಆ ಪದಗಳಿದೆಯಲ್ಲ ನಿಮ್ಗೆ, ಅದೇ ಇಂಗ್ಲಿಷ್ ಅಲ್ಲಿ ಅಂದ್ರೆ ಒಂದೇ ಪದ ಇರುತ್ತೆ ನಿಮ್ಗೆ. ಅದು ಇಲ್ಲಿ ನಿಮ್ಗೆ ಒಪ್ಪು, ಓರಣ, ಶುಚಿ, ರುಚಿ, ಹೀಗೆ ಏನೇನೋ ಒಂದು ಹಸೆ ಹೊಸೆ ಹೀಗೆಲ್ಲ ಪ್ರಾಸಬದ್ಧವಾಗಿ ಎಷ್ಟು ಸುಂದರವಾಗಿ ಇರುತ್ತೆ. ಮತ್ತೆ ಆಗಿನ ಕಾಲದಲ್ಲೆಲ್ಲ ಇದು ಚಟಪಟ ಪಟಪಟ ಅದೆಲ್ಲ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಿದ್ರು, ಸಾಸ್ವೆ ಚಟಪಟ ಅಂತು, ಇದು ಪಟಪಟ ಅಂತು.
0: ಹೌದು,
1: ಅದೆಲ್ಲ ನೋಡಿ ನಿಮ್ಗೆ ಕನ್ನಡದಲ್ಲಿ ಮಾತ್ರ ಬರುತ್ತೆ. ನಾನು ಅದನ್ನೆಲ್ಲ ಕೂಡಿಸಿ ಅವರಿಗಂತ ಅದನ್ನೆಲ್ಲ ಹೇಳ್ಕೊಡ್ತಾ ಇರ್ತೀನಿ, ಹೀಗೆ ಹೀಗೆ ಮಾಡಿ ಅಂತೇಳಿ. ಹಾಗೆ ಒಂದು ಪುಟ್ಟ ಪುಟ್ಟ ಶ್ಲೋಕಗಳನ್ನ ಹೇಳ್ಕೊಡ್ತಾ ಇರ್ತೀನಿ, ಅದನ್ನು ಕನ್ನಡದಲ್ಲೇ ಬರೆಯೋಕ್ ಹೇಳ್ತೀನಿ ನಾನು ಅವರಿಗೆ. ಮತ್ತೆ ಇನ್ನೊಂದು ಅವರಿಗೆ ಯಾವಾಗ್ಲೂ ಮನವರಿಕೆ ಮಾಡ್ಕೊಡೋದು ನಾನು ಏನು ಅಂತಂದ್ರೆ, ನೀವು ಕನ್ನಡವನ್ನ ಚೆನ್ನಾಗಿ ಕಲ್ತ್ರಿ ಅಂತಂದ್ರೆ ನೀವು ಯಾವ ಭಾಷೆ ಮೇಲೂ ಹಿಡಿತ ತಗೋಬಹುದು. ಬಿಕಾಸ್ ಅದನ್ನೆಲ್ಲ ದ್ರಾವಿಡ ಭಾಷೆಗಳು ಅಂತ ಹೇಳ್ತಾರೆ. ಇದನ್ನ ಕಲ್ತ್ರೆ ನಾವ್ ಏನು ಕಲಿಬಹುದು ಅಂತ ಇದೆ. ಇದೆಲ್ಲ ನನ್ ಮಕ್ಳಿಗೆ ಹೇಳ್ಕೊಡ್ತೀನಿ,
0: ಕಥೆಗಳನ್ನ ಮಕ್ಳಿಗೆ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಗೂ ಯಾವ್ದಾರ ಒಂದು ಪುಟ್ಟ ಕತೆ ನಮ್ಮ ನಾಡದ ಕುರಿತಾ?
1: ಪುಟ್ಟ ಕತೆ ಅಂತ ಈಗ ಸದ್ಯಕ್ಕೆ ಯಾವ್ದು ಅಂತದ್ದು ನೆನ್ಪಾಗ್ತಿಲ್ಲ. ಆದ್ರೆ ಒಂದು ನೀತಿ ಕತೆ ಅಂತ ಹೇಳಿದ್ನಲ್ಲ, ಆ ನೀತಿ ಕತೆಗೆ ಯಾವಾಗ್ಲೂ ನಾವು ತುಂಬಾ

0: ಕೈಂಡ್ ಆಗಿರ್ಬೇಕು. ಮತ್ತೆ ಇವತ್ತು ಹಸಿವಿನ ದಿನ ಅಂತ ಅನ್ನೋದಕ್ಕೆ ಈ ನೀತಿ ಕತೆ ಒಂದು ಅವ್ರಿಗೆ ಹೇಳ್ತೀನಿ ಯಾವಾಗ್ಲೂ. ಹಾಗೆ ಇದು ನನಗೆ ಬಹಳ ನನ್ನ ಹೃದಯಕ್ಕೆ ಹತ್ತಿರವಾದ ಕತೆ ಇದು. ಒಬ್ಳು ತಾಯಿ ಇರ್ತಾಳೆ, ದಿನಾ ಚಪಾತಿ ಹಾಕೋ ಟೈಮ್ಗೆ ಒಬ್ಬ ಭಿಕ್ಷುಕ ಬರ್ತಾ ಇರ್ತಾನೆ. ಇವಳು ದಿನಾ ಬಿಸಿ ಚಪಾತಿ ಭಿಕ್ಷುಕನಿಗೆ ಕೊಡ್ತಾ ಇರ್ತಾಳೆ. ಆದ್ರೆ ಒಂದು ದಿನ ಆ ಭಿಕ್ಷುಕ ಏನ್ ಗೊತ್ತಾ, ಇವಳ ಹತ್ರ ಭಿಕ್ಷೆ ತಗೊಂಡು ಇವಳಿಗೊಂದ್ ಮಾತು ಹೇಳ್ತಿರ್ತಾನೆ, ನೀನ್ ಒಳ್ಳೇದ್ ಮಾಡಿದ್ರು ನಿನಗೆ, ನೀನ್ ಕೆಟ್ಟದ್ ಮಾಡಿದ್ರು ನಿನಗೆ ಅಂತ ಹೇಳ್ತಾನೆ ಅವನು. ಇವಳಿಗ್ ಒಂದಿನ ಅನ್ಸುತ್ತೆ ಈ ಭಿಕ್ಷುಕ ಏನ್ ನನಗ್ ಅಡ್ವೈಸ್ ಮಾಡೋದು, ಇವನ್ಗೇನಾದ್ರು ಇವನ್ ಹೇಳ್ತಿದ್ದಾನಲ್ಲ ನಾ ಒಳ್ಳೇದ್ ಮಾಡಿದ್ರು ನನಗೆ ಕೆಟ್ಟದ್ ಮಾಡಿದ್ರು, ಇವನಿಗೆ ಒಂದ್ ಕೆಟ್ಟ ಚಪಾತಿ ಹಾಕೋಣ ಇವತ್ತು ಅಂತ. ಅದಕ್ಕೆ ಅವಳು ಅಂದ್ರೆ ಒಂದ್ ಅರ್ಥದಲ್ಲಿ ಅದಕ್ಕೇನೋ ಸ್ವಲ್ಪ ಅದು ತಿಂದು ನಮ್ಗೇನಾದ್ರು ಹೆಚ್ಚು ಕಮ್ಮಿ ಆಗೋ ತರ ಒಂದು ಚಪಾತಿನ ಹಾಕೋಣ ಅಂತ ಅವನ ಹತ್ರ ಹೋಗ್ತಾಳೆ. ಬಟ್ ಆದರೆ ಇಲ್ಲಿ ನೋಡಿ ನಮ್ಮ ಸಂಸ್ಕಾರ, ನಮ್ಮ ಧರ್ಮ, ನಮ್ಗೆ ನೆಲ ಜಲ ಇದೆಲ್ಲ ನಮ್ ತಾಯಿ ಅಲ್ವಾ, ನಮ್ಮ ಭೂಮಿನೂ ನಮ್ ತಾಯಿ ಸಮಾನನೇ ಅಲ್ವಾ, ಹಾಗೆ ನಮ್ಮಮ್ಮ ಹೇಳ್ಕೊಟ್ಟಿರ್ತಾಳೆ ಅಲ್ವಾ ಆತರ ಎಲ್ಲ ಮಾಡಬಾರ್ದು ಅಂತ. ತಕ್ಷಣ ಅವಳಿಗದ್ ಬರುತ್ತೆ, ಅವನೇನ್ ಬೇಕಾದ್ ಹೇಳಿ ನಾನು ಒಳ್ಳೆ ಚಪಾತಿನೇ ಕೊಡೋಣ ಅಂತ ಅವನಿಗೆ ಒಳ್ಳೆ ಚಪಾತಿನೇ ಅವತ್ತು ಹಾಕ್ತಾಳೆ ಅವಳು. ಅವತ್ತು ದಿನ ಅವಳ ಮಗ 8 ಗಂಟೆ ರಾತ್ರಿಗೆ ಟ್ರೈನ್ ಟ್ರಾವೆಲ್ ಮಾಡಿ 8 ಗಂಟೆಗೆ ಮನ್ಮೇಗ್ ಬರ್ಬೇಕಾಗಿರೋ ಮಗ, ಅವಳ ಮಗ 11 ಗಂಟೆ ಆದ್ರೂ ಮನೆಗ್ ಬರೋಲ್ಲ. ಇವಳು ತುಂಬಾ ಗಾಬರಿಯಿಂದ ಕಾಯ್ತಾ ಇರ್ಬೇಕಾದ್ರೆ ಅವನ ಮಗ ಸುಸ್ತಾಗಿ ಬಿದ್ದೋಗೋ ಸ್ಟೇಜ್ ಅಲ್ಲಿ ಮನೆಗ್ ಬಂದು ಕುತ್ಕೊಂಡು ತಾಯಿ ತೊಡೆ ಮೇಲೆ ತಲೆ ಇಟ್ಬಿಟ್ಟು ಹೇಳ್ತಾನೆ, ಅಮ್ಮ ಇವತ್ತು ರೈಲು ಅಲ್ಲೇನೋ ತೊಂದ್ರೆ ಆಗಿ ಮಧ್ಯದಲ್ಲೇ ನಿಂತ್ಕೊಂಡ್ ಬಿಟ್ಟು ಯಾರಿಗೂ ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಹಾಗಾಗೋಯ್ತಮ್ಮ, ನಾನು 12 ಗಂಟೆಗೆ ಸ್ಟೇಷನ್ ಇಳಿದಾಗ ಒಬ್ಬ ಭಿಕ್ಷುಕಂತರ ಇರೋನು ನನ್ನನ್ನ ಹಿಡ್ಕೊಂಡು ಒಂದ್ ಚಪಾತಿ ತಿನ್ನಿಸದ್ನಮ್ಮ, ಆ ಚಪಾತಿ ತಿಂದಿದ್ದಕ್ಕೆ ನಾನು ಇವತ್ ಮನೆಗ್ ಬಂದೆ ಅಮ್ಮ ಅಂತಾನೆ.
1: ನೋಡಿ
0: ಎಷ್ಟು ಚೆನ್ನಾಗಿದೆ ಅಲ್ಲ ಈ ಕತೆ. ಕೇಳಿದ ತಕ್ಷಣ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನಿಮ್ಗೆ. ನಾ ಹೇಳ್ತೀನಿ ನೀವು ಯಾವಾಗ್ಲೂ ಕೈಂಡ್ ಆಗಿರ್ಬೇಕು, ಯಾಕಂದ್ರೆ ಇದು ಕಂಗ್ಲಿಷ್ ಭಾಷೆ ಆಗ್ಬಿಟ್ಟಿದೆ ಮೇಡಮ್, ಎಲ್ಲಾ ಕನ್ನಡನೇ
1: ಸೇರಿದೆ. ಇಲ್ಲ ಅರ್ಥ ಆಗುತ್ತೆ ಖಂಡಿತ. ಹೌದು,
0: ನಾನ್ ತುಂಬಾ ಕೈಂಡ್ ಆಗಿರ್ಬೇಕು ಅಂತ ನಾ ಹೇಳ್ತೀನಿ. ಆಮೇಲೆ ನೀವು ಏನ್ ದಾನ ಮಾಡಿರ್ತೀರಲ್ಲ ಅದು ನಿಮಗೆ ವಾಪಸ್ ಬರುತ್ತೆ ಅಂತ ಅವ್ರಿಗೆ ಹೇಳ್ತೀನಿ. ಆಗ ತಕ್ಷಣ ಮಕ್ಳು ಹೇಳ್ತಾರೆ, ಮ್ಯಾಮ್ ಯು ಆರ್ ಆಲ್ಸೋ ವೆರಿ ಕೈಂಡ್ ಪರ್ಸನ್ ಮ್ಯಾಮ್.
1: ನಮ್ಮ ನಾಡಿನ ವಿಚಾರಗಳು ಅನ್ನ ತಲುಪಿಸುವಂತ ರೀತಿ ಯಾವ್ದಾದ್ರೂ ಪರವಾಗಿಲ್ಲ, ಆದ್ರೆ ಪರ್ಪಸ್ ಸರ್ವ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಿ.
0: ನಿಜವಾಗ್ಲೂ ಮನೇಲಿ ಕೂಡ್ಸಿ ನಾನು ಅಕ್ಷರಗಳನ್ನ ಬರೆಸ್ತೀನಿ ಅವ್ರ ಹತ್ರ, ತಿದ್ದುತ್ತೀನಿ ಅವ್ರ ಪದಗಳನ್ನ, ವರ್ಡ್ಸ್ ನ ಇಷ್ಟು ಚೆನ್ನಾಗಿ ಹಾಕಿ. ಕನ್ನಡದಲ್ಲಿ ಅಂತೂ ಎಂತ ಸುಂದರ ಪದಗಳು, ಲೇಖಕಿ ಅಲ್ವಾ ಬೇರೆ ನಾನು, ಹಾಗಾಗಿ ಆ ಪದಗಳು ಒಂಥರ ಇಂಥ ಸಮಾಧಾನ ತೃಪ್ತಿ. ಏನಾದ್ರೂ ಒಂದು ನೀವು ಓದಿದ್ರೆ ಅಂತವೆಲ್ಲ ನಮಗೆ ಬಹಳ ಚೆನ್ನ ಅನ್ಸುತ್ತೆ,
1: ಖುಷಿ ಅನ್ಸುತ್ತೆ. ಆ ಹೆಸರು ನಮ್ಮ ಹೆಸರುಗಳಿರುತ್ತಲ್ಲ ಆ ಹೆಸರುಗಳನ್ನ ನಾವು ತಿಳಿಸ್ಕೊಡೋ ರೀತಿಯಲ್ಲೂ ಕೂಡ ನಮ್ಮ ನಾಡನ್ನ ಬಿಂಬಿಸುತ್ತೆ ಅಂತಾನೆ ಹೇಳ್ಬೋದು.
0: ಅದೇ ನಾನ್ ಹೇಳ್ತಾ ಇದ್ದೀನಲ್ಲ, ನಾನು ಅದನ್ನೇ ಹೇಳ್ತೀನಲ್ಲ. ಈಗ ನಿಮ್ಗೆ ಮದ್ವೆ ಆಗಿದ್ಯಾ, ಯಾವ ಊರಿಗೆ ಕೊಟ್ರು ನಿಮ್ಗೆ, ಯಾವುದು ನಿಮ್ ತವರೂರು ಅಂತ ಕೇಳ್ತೀವಿ ಅಲ್ವಾ.
1: ಹೌದು ಕೇಳ್ತೀವಿ.
0: ಅಲ್ಲಿಗೆ ನೀವು ಬರೀ ಒಂದು ಗಂಡನಿಗೆ ಹೆಂಡತಿಯಾಗಿ ಹೋಗ್ತಾ ಇಲ್ಲ, ಇಡೀ ನಮ್ಮ ದೇಶಕ್ಕೆ ನಾವು ಪ್ರಜೆ ಅಂತ ಅನ್ಕೊಂಡ್ಬಿಟ್ಟು ನಾವು ಆ ಮನೆ ಸೊಸೆ ಅಂತ ಅನ್ಕೊಳ್ಳೋದೇ ಇಲ್ಲ ಅಲ್ಲ.
1: ಆ ಊರಿಗೆ ಹೋಗ್ತಾ ಇರೋದ್ ಸೊಸೆ ಆಗ್ತೀವಿ, ಆ ಊರ್ ನಮ್ದಾಗುತ್ತೆ, ನಾವು ಹೋಗುವಂತ
0: ಊರಿಗೆ.
1: ಹೌದು
0: ಊರಿಗೆ. ಹಾಗಾಗಿ ಆ ನಾರಿ ಶಕ್ತಿನೂ ನಮ್ಮೊಳಗೆ ಇರ್ಬೇಕು. ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ, ನಮ್ ತಾಯಿನೂ ಹೇಳಿರ್ತಾಳಲ್ವಾ ನಮ್ಗೆ, ಇದು ನಮ್ ದೇಶ, ನಮ್ ಜಲ, ನಮ್ ಇದು, ಎದೆ ತುಂಬಿ ಬರುತ್ತೆ ಅಲ್ವಾ ನಮ್ಗೆ. ಏನಾದ್ರೂ ಒಂದು ನಾವು ರಾಷ್ಟ್ರ ಗೀತೆ ಕೇಳಿದ್ವಿ, ಮತ್ತೊಂದ್ ಕೇಳಿದ್ವಿ. ಇಲ್ಲ, ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಾ ಇದಾರಮ್ಮ, ಆತರ ಏನು ಇದಿಲ್ಲ. ನೋಡಿ 26th ಇದು ಬರುತ್ತಲ್ಲ ರಿಪಬ್ಲಿಕ್ ಡೇ, ಅವತ್ತು ಒಂದು ಹುಡುಗ ನಮ್ಮ ಮನೆಗ್ ಬರೋ ಹುಡುಗ ಬೆಳಿಗ್ಗೆ ಮೋದಿ ಅವ್ರು ಹೇಳಿದ್ದಾರೆ ಟಿವಿನಲ್ಲಿ, ನೀವೆಲ್ಲಾರು ಮಾರ್ಚ್ ಫಾಸ್ಟ್ ಮಾಡ್ಬೇಕು ರೋಡ್ ಅಲ್ಲಿ ಅಂತ. ಇವನು ಫುಲ್ ಗ್ಯಾಂಗ್ ನ ಹಿಡ್ಕೊಂಡು ಒಂದು ಬಾವುಟ, ಮ್ಯಾಮ್ ಒಂದ್ ಬಾವುಟ ಇದ್ರೆ ಕೊಡಿ ಮ್ಯಾಮ್ ಅಂತ, ಸದ್ಯ ಪುಣ್ಯಕ್ಕೆ ಯಾವಾಗ್ಲೂ ನಾನು ಇಟ್ಟಿರ್ತೀನಿ. ಸೊ ಅದನ್ನ ಹಿಡ್ಕೊಂಡು ಇವನ್ ರೌಂಡ್ ಓಡಿತಾನೆ ಇದಾನೆ, ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ. ನೋಡಿ ಹೆಂಗೆ ಇರುತ್ತೆ ಅವ್ರು ಹೇಳಿದ ಒಂದ್ ಮಾತು ಮಕ್ಳ ಮನಸ್ಸಲ್ಲಿ
1: ಅಭಿಮಾನ ಅನ್ನೋದು ನಮ್ಮ ನಾಡಿನ ಅಭಿಮಾನ.
0: ಇವಾಗ ನೀವ್ ಮಾಡ್ತಿರೋ ಕಾರ್ಯಕ್ರಮ ಎಲ್ಲೆಲ್ಲೋ ಕೇಳ್ತಾ ಇದಾರೆ, ಎಲ್ಲರಿಗೂ ಇದು ಮುಟ್ಟತಾ ಇರ್ಬೇಕಾದ್ರೆ ಅವರಿಗೂ ಹೃದಯದಲ್ಲಿ ಈ ಅಭಿಮಾನ ಜಾಗೃತವಾಗೇ ಆಗುತ್ತೆ.
1: ಅದು ಜಾಗೃತಿ ಆಗ್ರಿ ಅಂತಾನೆ ನಿಮ್ಮಂತ ವಿಚಾರವಂತರಿಂದ ಕೆಲವೊಂದು ವಿಚಾರಗಳನ್ನ ನಮ್ಮ ಕೇಳುಗರೇ ತಿಳಿಸೋ ಪ್ರಯತ್ನ ನಮ್ದು.
0: ನಮ್ಮ ಮಾತುಗಳು ಖಂಡಿತ ಪ್ರಭಾವ ಬೀರುತ್ತೆ. ಅದೇ ಹೇಳಿದ್ನಲ್ಲ, ಯಾವ ಊರಿನ ಹುಡುಗಿ ನಮ್ಮ ನೀನು, ಯಾರ ಮನೆ ಸೊಸೆ ಅಮ್ಮ, ಯಾರ ಮನೆ ಸೊಸೆ ಅಂತ ಕಡಿಮೆ. ಓ ಆ ಕಡೆ ಅವರ ನೀವು, ಓ ನಾವ್ ಈ ಕಡೆ ಅರ, ಅದೇ ಹಾಡೆ ಇದೆಯಲ್ಲ ಆ ಕಡೆ ಹಿಂಗಂತಾರೆ ಈ ಕಡೆ ಹಿಂಗಂತ.
1: ಹೌದು
0: ನಿಜವಾಗ್ಲು ಈ ಹಾಡುಗಳು ನಮ್ಗೆ ಎಷ್ಟು ಕನೆಕ್ಟ್ ಆಗತ್ತೆ ಅಲ್ಲ, ಸ್ಫೂರ್ತಿ.
1: ಖಂಡಿತ ಹೌದು. ಮತ್ತೊಂದು ಸುಂದರ ಗೀತೆಯನ್ನ ಕೇಳ್ಕೊಂಡ್ ಬರೋಣ ಅನುಪಮ ಅವರೇ.
0: ನಮಸ್ಕಾರ. ಓಕೆ.

0: ಗಂಟೆ 47:25 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಅಲೆ ಅಲೆ ತೇಲಿ ತೇಲಿ ಸಿಹಿ ಸಿಹಿ ಇಂಪನ್ನ ತರುತ್ತಿದೆ ದಿನವೂ ನಮ್ಮ ವಿವಿಧ ಭಾರತಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ ವಿವಿಧ ಭಾರತಿ ವಿವಿಧ ಭಾರತಿ.
0: ಗುರುವಾರದ ವಿಶೇಷ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ಕುರಿತು ಒಂದಷ್ಟು ಮಾತಾಡ್ತಾ ಇದ್ದೀವಿ. ಈ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಆಪ್ತ ಸಮಾಲೋಚಕಿ, ಲೇಖಕಿ, ಚಿಂತಕಿಯೂ ಆದಂತಹ ಶ್ರೀಮತಿ ಅನುಪಮಾ ಸತೀಶ್ ಅವರು. ನಮಸ್ಕಾರ ಮತ್ತೊಮ್ಮೆ ಅನುಪಮಾ ಸತೀಶ್ ಅವರಿಗೆ.
3: ಇವತ್ ಯಾಕೋ ನನ್ಗೂ ನಿಮ್ಗೂ ನಮಸ್ಕಾರ ಬಿಡೋಲ್ಲ ಅನ್ಸುತ್ತೆ.
0: ಖಂಡಿತ ಹೌದು, ಕಾರ್ಯಕ್ರಮ ಮುಗಿಯೋವರೆಗೂ
3: ಶುರು ಮಾಡ್ಬಿಟ್ಟಿರೋದ್ರಿಂದ ಅದ್ರ ಜೊತೆನೆ ಅದು
0: ನಮಸ್ಕಾರವನ್ನ ಪದದ ಕುರಿತಾಗಿ ನೀವ್ ಎಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರೆ ಅದೇ ಸಾಕಲ್ವಾ ಆ ಹೆಸರನ್ನ ಮುಂದುವರ್ಸೋದಿಕ್ಕೆ.
3: ನಿಜವಾಗ್ಲು ನಮ್ಮ ನಾಡು, ಊರು, ನದಿಗಳು, ಕನ್ನಡ ನಾಡಿನ ಜೀವನದಿ ಕಾವೇರಿ, ಆ ಹಾಡುಗಳೆಲ್ಲ ಕೇಳಿದಾಗ. ಇವಾಗ ನೀವು ರತ್ನನ್ ಪದ ಹೇಳಿದ್ರಲ್ಲ, ಅದರಲ್ಲೂ ಇದೆ ಅಲ್ವಾ, ಉಳ್ಕೊಳಕ್ ಒಂದ್ ಜಾಗ,
0: ಹೇಳ್ಕೊಳಕ್ ಒಂದೂರು,
3: ಹೇಳ್ಕೊಳಕ್ ಒಂದೂರು, ಆಮೇಲೆ
0: ತಲೆಮ್ಯಾಗೆ ಒಂದ್ ಸೂರು
3: ಅಂತ ಹೆಂಡತಿ ಅದು.
0: ಅನುಪಮ ಅವರೇ, ಈ ಆರ್ಥಿಕವಾಗಿ ಹಿಂದುಳಿದಂತಹ ಹೆಣ್ಣು ಮಕ್ಕಳನ್ನ, ನಮ್ಮ ನಾಡಿನ ಹೆಣ್ಣು ಮಕ್ಕಳನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು ಅಂತ ವಿಶೇಷ ತರಗತಿಗಳನ್ನ ನೀವು ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ. ನಮ್ಮ ನಾಡಿನ ಹೆಣ್ಣು ಮಕ್ಕಳು ಯಾಕೆ ಸಬಲರಾಗ್ಬೇಕು, ಸಬಲೀಯರಾಗ್ಬೇಕು?
3: ನಾವು ಅನ್ಕೊಳ್ತೀವಿ ನಮ್ಮ ದೇಶ ತುಂಬಾ ಮುಂದುವರೆದಿದ ದೇಶ ಆಗಿದೆ, ಎಲ್ಲವೂ ನಮ್ಗೆ ಸೌಕರ್ಯಗಳಿದೆ, ಅಂದ್ರೆ ಬೇಕಾದಷ್ಟು ನಮ್ಗೆ ಸೌಕರ್ಯಗಳಿದೆ, ನಾವೆಲ್ಲ ತುಂಬಾ ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇದ್ದೀವಿ ಅನ್ನುವುದು ಒಂದು ಭ್ರಮೆ ಇರುತ್ತೆ. ಕೆಲವೊಮ್ಮೆ ಭ್ರಮೆಯಲ್ಲೂ ಸಹ ಬದುಕ್ತಾ ಇರ್ತೀವಿ. ಆದ್ರೆ ನಿಜ ಸ್ಥಿತಿ ಅತ್ಸವ ನೋಡಿದಾಗ, ನಿಜವಾಗಿ ನಾವು ನೋಡಿದಾಗ ತುಂಬಾ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸಬಲವಾಗಿಲ್ದೆ ಇರೋದ್ರಿಂದ ಸಫರ್ ಮಾಡ್ತಾ ಇದ್ದಾರೆ. ಅದು ಇವಾಗ ಎಲ್ಲಾ ಹೆಣ್ಮಕ್ಳಿಗೆ ಅರ್ಥ ಆಗಿ ಎಲ್ಲರೂ ಇವಾಗ ನಾವು ದುಡ್ದು ನಮ್ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಆದರೆ ಕೆಲವು ಡಿಸ್ಟ್ರಾಕ್ಷನ್ಸ್ಗಳು, ಅಂದ್ರೆ ಏನು ಗೊತ್ತಿಲ್ಲ ಅದು ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಕಾರಗಳು ಸರಿಯಾಗಿ ನಮ್ಮ ಹೆಣ್ಮಕ್ಳಿಗೆ ತಲುಪ್ತಾ ಇಲ್ಲ. ಮನೆಯಲ್ಲಿ ಕೆಲವು ವಿಷಯಗಳು ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಹೆಣ್ಮಕ್ಳ ಜೊತೆ ಕೆಲಸ ಮಾಡ್ತೀನಿ, ಮಕ್ಕಳ ಜೊತೆ ಕೆಲಸ ಮಾಡ್ತೀನಿ, ತುಂಬಾ ಜನ ಮಕ್ಕಳು ಇವಾಗ ಸಿಂಗಲ್ ಪೇರೆಂಟ್ ಆಗ್ಬಿಟ್ಟಿದ್ದಾರೆ.
0: ಹೌದು,
3: ಅದು ಒಂದು ಹೊಡೆತ ಬೀಳ್ತಾ ಇದೆ. ಮನೆಯಲ್ಲಿ ಯಾರೂ ಇಲ್ಲ ಈ ಮಕ್ಕಳನ್ನ ನೋಡ್ಲಿಕ್ಕೆ, ಇನ್ನ ಮನೆಯಲ್ಲಿ ಇವ್ರನ್ನ ನೋಡಕ್ಕೆ ಇಲ್ಲ ಅಂದ್ಮೇಲೆ ಎಲ್ಲಿ ನಮ್ ಸಂಸ್ಕೃತಿ, ನೀತಿಕತೆ ಇದನ್ನೆಲ್ಲ ಹೇಳೋರು ಯಾರು?
0: ನಮ್ಮ ಹಿರಿ ತಲೆಗಳು ನಮ್ಮೊಟ್ಟಿಗಿರ್ಬೇಕು.
3: ಹಿರಿ ತಲೆಗಳು ನಮ್ಮೊಟ್ಟಿಗೆ ಇಟ್ಕೊಳಕ್ಕೂ ಮನೆಯವರು ರೆಡಿ ಆಗ್ತಾ ಇಲ್ಲ. ಹೀಗಾಗಿ ಹೇಗೆ ನಾವು ನಮ್ಮ ಅಜ್ಜಿ ಜೊತೆ ಎಲ್ಲ ನೀತಿ ಕಥೆಗಳನ್ನ ಕೇಳಿ ನಮ್ಮ ಅಜ್ಜಿಯಿಂದ ನಾವು ಇನ್ಸ್ಪೈರ್ ಆಗಿ ಇದನ್ನೆಲ್ಲ ಕಲ್ತ್ಕೊಂಡು ಇವತ್ತು ನಾನ್ ಹೀಗಿರೋದಕ್ಕೆ ನಮ್ಮ ಅಜ್ಜಿನೂ ಕಾರಣವಿದ್ದಾರೆ ಅಂತ ಅಜ್ಜಿನೇ ಮನೇಲಿಲ್ಲ.
0: ಹೌದು.
3: ಸೊ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಎಲ್ಲಿ ಬರ್ತಾ ಇದೆ ಅಂದ್ರೆ, ಹದಿಹರೆಯದಲ್ಲಿ ತುಂಬಾ ವಿಷಯಗಳು ಅವರನ್ನ ಎಫೆಕ್ಟ್ ಮಾಡ್ತಾ ಇದೆ. ಎಸ್ಪೆಷಲಿ ಮೀಡಿಯಾ ಇದೆಲ್ಲ ಅದನ್ನ ನೋಡ್ತಾ ಇರಲ್ಲ ಅವರೆಲ್ಲ, ಅದು ಬಹಳ ಬೇಗ
0: ಎಲ್ಲ ಹಂತಗಳಲ್ಲೂ ನಮ್ಮ ನಾಡಿನ ಪರಿಚಯವನ್ನ ಅವಾಗ ಅವಾಗ ಮಾಡ್ಕೊಡ್ತಾ ಇರ್ಬೇಕು ಮಕ್ಕಳಿಗೆ. ನೀವ್ ಇಲ್ಲಿದ್ದೀರಾ, ಇಲ್ಲಿರಿ, ಇದನ್ನ ಕಲೀರಿ, ಇದನ್ನ ಮಾಡಿ.
3: ಇದು ಇದು ಇವಾಗ ಇದು ಒಂದು ಒಂದು ತುಂಬಾ ಇಂಪಾರ್ಟೆಂಟ್ ಘಟ್ಟ ಇದು. ಇಲ್ಲಿ ನೀನು ಜಾರಬಾರ್ದು. ನಾನು ನನ್ ಮಗಳಿಗೆ ಹೇಳಿದ್ದೆ ಈ ವಿಷಯನ ನೋಡು, 10ನೇ ವಯಸ್ಸಿಂದ 20ನೇ ವಯಸ್ಸಲ್ಲಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆದ್ರೆ ಅದು ನಿನ್ನ ಲೈಫ್ ಲಾಂಗ್ ನಿನ್ನ ನೆನಪಲ್ಲಿ ಉಳಿಯುತ್ತೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಯಾವಾಗ್ಲೂ
0: ಜಾಗೃತರಾಗಿರ್ಬೇಕು.
3: ಇಲ್ಲ ಇಲ್ಲ, ಹೆಣ್ಮಕ್ಳು ವುಮನ್ ಆಲ್ವೇಸ್ ಲೀವ್ ಆನ್ ಮೆಮರೀಸ್. ಸೊ ಮೆಮರೀಸ್ ಇದ್ದೇ ಇರುತ್ತೆ ನಮಗೆ. ಆ ಮೆಮರೀಸ್ ನ ನಾವು ಏನಾದ್ರೂ ಸ್ವಲ್ಪ ತಪ್ಪು ಮೆಮರೀಸ್ ನ ಏನಾದ್ರೂ ಹಾಕೊಂಡ್ ಬಿಟ್ವಿ ಅಂತಂದ್ರೆ ಅವು ನಮ್ಮನ್ನ ಕಾಡಕ್ ಶುರು ಮಾಡ್ತವೆ. ಮತ್ತೆ ನೀವು ಸರಿ ಮಾಡ್ಕೊಳಕ್ ಆಗಲ್ವಲ್ಲ ನಿಮ್ಗ ಅವಾಗ.
0: ಹೌದೌದು,
3: ಅದನ್ನ ಅಳಿಸಿ ನಾವು ಮುಂದಕ್ಕೆ ಹೋಗೋದು ಕಷ್ಟ ಆಗತ್ತೆ. ಹಾಗಾಗಿ ಅಂತ ಟೈಮಲ್ಲಿ ಎಲ್ಲರೂ ಆಪ್ತ ಸಮಾಲೋಚಕರಾಗ್ಬೇಕು. ಎಲ್ಲಾ ನಿಮ್ಮ ಪಕ್ಕದ ಮನೇಲಿ ಯಾವ್ದಾದ್ರು ಮಗು ಇದ್ದು ಆ ಬಾಂಧವ್ಯಗಳನ್ನ ಬೆಸರ್ಕೊಂಡು ಎಲ್ಲಾರು ಇವಾಗ ನೋಡಿ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಇರಬಹುದು. ಯಾವ ಹೆಣ್ಣು ಮಗುನು ನಾವು ಏನು ಕಡಿಮೆ ಅಂತ ಅನ್ಕೊಳ್ಳೋದು ಬೇಡ. ಆಮೇಲೆ ಖಂಡಿತ ಇವಾಗ ನಾವು ತಿದ್ದಕ್ಕೂ ಆಗಲ್ಲ ಅವರಿಗೆ, ಯಾಕಂದ್ರೆ ಅವ್ರು ಕೇಳೋ ಸ್ಥಿತಿಲಿ ಇಲ್ಲ. ಅವ್ರೇನ್ ಹೇಳ್ತಾರೆ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೋತೀವಿ ಬಿಡು, ನೀ ಏನ್ ಹೇಳೋದ್ ಬೇಡ ಅಂತ ಹೇಳ್ತಾರೆ.
0: ಯಾರು ಬೇಡ ದೊಡ್ಡವರು ನಮ್ಗೆ ಕಲ್ಸುವಂತವ್ರು ಅನ್ನುವಂತ ಧ್ಯೇಯ.
3: ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ, ನಾವು ಮಾದರಿಯಾಗಿ ನಿಲ್ಬೇಕು. ನಾವು ಹೇಳಿ ಕಲಿಯೋ ವಿಷಯ ಅಲ್ಲ,
0: ಹೌದು
3: ನಮ್ಮನ್ನ ನೋಡಿ ಅವರು ಕಲಿಯೋ ವಿಷಯ ಆಕ್ಚುಲಿ. ಸೊ ಪ್ರತಿ ಒಬ್ರು ನಾವು ಹೆಂಗಿರ್ಬೇಕು

0: ಅವಳು ಹೇಳ್ತಾಳೆ.
1: ಹೌದು, ನಿಜ ನಿಜ.
0: ಇದಿಷ್ಟು ಒಂದು ಇದು ತುಂಬಾ ಕಟು ಸತ್ಯ ಅಂತಾನು ಅನ್ಸುತ್ತೆ, ತುಂಬಾ ಬೇಜಾರು ಆಗುತ್ತೆ ನನಗೆ. ಆದ್ರೆ ನಾನು ತುಂಬಾ ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಹಗಲು ರಾತ್ರಿ ಕೆಲಸ ಮಾಡ್ತೀನಿ ನಾನು.
1: ಖುಷಿ ಆಯ್ತು ಅನುಪಮ ಸತೀಶ್ ಅವರೇ ನಿಮ್ಮ ಮಾತುಗಳನ್ನ ಕೇಳ್ತಾ. ನಿಮ್ಮ ಕೆಲಸಗಳು, ಕಾರ್ಯಗಳು, ನಾಡು ನುಡಿ ಸಂಸ್ಕೃತಿಗೆ ನೀವು ಸಲ್ಲಿಸ್ತಾ ಇರುವಂತಹ ಈ ಸೇವೆ, ಮಕ್ಕಳಿಗೆ ನೀವು ಕಲಿಸ್ತಾ ಇರುವಂತಹ ನಡೆ ನುಡಿ, ಹಾಗೆ ಮಹಿಳೆಯರಿಗೆ ನೀವು ತಿಳಿಸ್ತಾ ಇರುವಂತಹ ತಿಳುವಳಿಕೆ, ಎಲ್ಲವೂ ಸಹ ಇದೇ ರೀತಿ ಸಾಗ್ಲಿ ಅಂತ ನಾವು ಕೂಡ ಆಸೆ ಪಡ್ತೀವಿ. ಧನ್ಯವಾದಗಳು ಅನುಪಮ ಸತೀಶ್ ಅವರೇ, ಇಷ್ಟು ಹೊತ್ತು ಈ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದು ನಮ್ಮ ಜೊತೆ ಮಾತಾಡಿದ್ದಕ್ಕೆ.
0: ನಮಸ್ಕಾರಗಳು.
1: ನಮಸ್ಕಾರ. ಮತ್ತೊಮ್ಮೆ ಕೊನೆಯದಾಗಿ ನಮಸ್ಕಾರ ಹೇಳ್ತಾ ಇದ್ದೀನಿ, ಇದೇ ರೀತಿ ಭಾಗವಹಿಸ್ತಾ ಇರಿ ನಮ್ಮ ಕಾರ್ಯಕ್ರಮಗಳಲ್ಲಿ.
0: ನಿಮ್ಮ ಎಲ್ಲ ಸಿಬ್ಬಂದಿಯವರಿಗೂ ನನ್ನ ಮನಃಪೂರ್ವಕವಾದ ನಮಸ್ಕಾರಗಳು. ನಿಮ್ಮ ಕೆಲಸಗಳು ತುಂಬಾ ಸುಂದರವಾಗಿದೆ. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತಾನೆ ಬೆಳೆದವಳು. ಹೋಗ್ಬೇಕಾದ್ರೆ 9:30 ವಿವಿಧ ಭಾರತಿ ಹಾಡುಗಳನ್ನ ಆಫ್ ಮಾಡಿ ಸ್ಕೂಲಿಗೆ 10:00 ಹೋಗ್ತಿದ್ರೆ
1: ಹೀಗೆ ಕೇಳ್ತಾ ಇರಿ ಮಕ್ಕಳಿಗೂ ಕೂಡ. ಇದನ್ನು ಕೂಡ ಒಂದು ನಮ್ಮ ಪರಂಪರೆ, ರೇಡಿಯೋ ಕೇಳೋದು, ವಿವಿಧ ಭಾರತೀಯದ ಕೇಳಿಸೋದು ಕೂಡ ಮಕ್ಕಳಿಗೆ ಕಲಿಸಬೇಕು.
0: ಖಂಡಿತ, ಇನ್ನೊಮ್ಮೆ ಮಕ್ಕಳನ್ನೇ ಮಾತಾಡಿಸ್ತೀನಿ, ನಮ್ಮ ಮಕ್ಕಳನ್ನೇ ಮಾತಾಡಿಸುವಂತ ಕಾರ್ಯಕ್ರಮವನ್ನು ಮಾಡೋಣ.
1: ಖಂಡಿತ, ಧನ್ಯವಾದಗಳು.
0: ನಮಸ್ಕಾರ.

0: ಗುರುವಾರದ ವಿಶೇಷ ನಮ್ಮ ನಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಅತ್ಮೀಯರೆ, ಇಂದಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಾಡಿನ ಸಂಸ್ಕೃತಿ ಪರಂಪರೆ ಕುರಿತು ನಮ್ಮೊಟ್ಟಿಗೆ ಇಷ್ಟು ಹೊತ್ತು ಮಾತಾಡಿದಂಥ ಆಪ್ತ ಸಮಾಲೋಚಕಿ, ಚಿಂತಕಿ, ಲೇಖಕಿಯೂ ಆದಂಥ ಶ್ರೀಮತಿ ಅನುಪಮಾ ಸತೀಶ್ ಅವರಿಗೆ ವಿವಿಧ ಭಾರತಿ ತಂಡದ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಆತ್ಮೀಯ ಪ್ರೀತಿಯ ಕೇಳುಗರೆ, ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ಕೋಲಾರ್ ಕೃಷ್ಣಪ್ಪ, ನನ್ನ ಜೊತೆಗಿದ್ದಾರೆ
1: ನಾನು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು.
0: ಚಂದು ಅವರೇ, ಸ್ಕೂಲ್ ಆರಂಭ ಆಯ್ತು, ಎಲ್ಲ ಮಕ್ಕಳು ಸ್ಕೂಲ್ ಕಡೆ ಹೆಜ್ಜೆ ಇಡಬೇಕು. ಟೀಚರ್ಸ್ ಬರೀ ಓದಿಸೋದು ಬರೀ ಬರೆಸೋದು ಅದ್ರ ಮೇಲೆ ಗಮನ ಕೊಡ್ತಾರೆ, ಅದ್ರ ಜೊತೆಗೆ ಓದೋದ್ರ ಜೊತೆಗೆ ಆಟ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ. ಯಾಕಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ಇರಬೇಕಂದ್ರೆ ಅವರ ಆಟ ಓಟ ಈ ಕ್ರೀಡೆ ಅನ್ನೋದು ಏನಿರುತ್ತೆ, ಇದ್ರ ಕಡೆ ಕೂಡ ಹೆಚ್ಚಿನ
1: ಪಠ್ಯೇತರ ಚಟುವಟಿಕೆ.
0: ಹೌದು, ಇದ್ರ ಕಡೆ ಕೂಡ ಹೆಚ್ಚಿನ ಗಮನ ಕೊಡಬೇಕು. ಮಾನಸಿಕವಾಗಿ ಪ್ರಶಾಂತವಾಗಿ ಇದ್ರೇನೆ ಅವ್ರು ಹೇಳುವಂತ ಪಾಠ ಅವ್ರಿಗೆ ಅರ್ಥ ಆಗತ್ತೆ.
1: ಅಂದ್ರೆ ಮೋದಿಜಿ ಅವ್ರದ್ದು ಫಿಟ್ ಇಂಡಿಯಾ ಹೇಳ್ತಾ ಇದ್ದೀರಾ.
0: ನಿಜ, ಸಮಗ್ರ ಬೆಳವಣಿಗೆಗೆ ಈ ಓದು ಮತ್ತೆ ಆಟ ಎರಡು ಕೂಡ ಒಟ್ಟೊಟ್ಟಿಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಯಾಕಂದ್ರೆ ಸದೃಢ ದೇಹ ಸದೃಢ ಮನಸ್ಸು ಅಂತ. ನಾವು ನಮ್ಮ ಮನಸ್ಸು ಹೇಗೆ ಆರೋಗ್ಯವಂತವಾಗಿರುತ್ತೋ ನಮ್ಮ ಶರೀರ ಕೂಡ ಆರೋಗ್ಯವಂತವಾಗಿರ್ಬೇಕು ಅಂದ್ರೆ ನಮ್ಗೆ ಒಂದಷ್ಟು ಆಟಗಳು, ದೈಹಿಕ ಚಲನೆ, ದೈಹಿಕ ಕಸರತ್ತುಗಳು, ವ್ಯಾಯಾಮಗಳು ಇವೆಲ್ಲ ಬೇಕು. ಇದ್ರ ಬಗ್ಗೆ ಮಕ್ಕಳು ಇದ್ದಾಗ್ಲೇನೆ ಶಾಲೆಗಳಿಂದಾನೇ ನಾವು ಹೇಳ್ಕೊಟ್ರೆ ಅವರಿಗೆ ಮುಂದೆ ಒಂದು ಒಳ್ಳೆಯ ಆರೋಗ್ಯವಂತ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಹೇಳ್ತಾ ಇರುವ ಮಾತು ಈಗ್ಲಿಂದಾನೇ, ಶಾಲೆ ಆರಂಭ ಆಗ್ತಾ ಇರುವಾಗ್ಲಿಂದಾನೇ ಟೀಚರ್ಸ್ಗಳು ಅದ್ರ ಕಡೆ ಒಂದ್ ಸ್ವಲ್ಪ ಗಮನ ಕೊಟ್ರೆ ಮಕ್ಕಳಿಗೆ ಒಂದಷ್ಟು ಬೊಜ್ಜು ಒಬೆಸಿಟಿ ಇರಬಹುದು ಅಥವಾ ಒಂದು ಸೋಮಾರಿತನ ಅಂತ ಏನ್ ಹೇಳ್ತೀವಿ ಆ ತರದ ಅಭ್ಯಾಸಗಳನ್ನೆಲ್ಲ ಬಿಡಿಸಿ ಫಿಟ್ ಅಂಡ್ ಫೈನ್ ಆಗಿಡೋದಕ್ಕೆ ಈ ಪಠ್ಯೇತರ ಚಟುವಟಿಕೆ ಆಟಗಳು, ಅದು ಬಾಲ್ ಇರ್ಬೋದು, ಖೋಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಈ ತರದ ಆಟಗಳಿಗೂ ಕೂಡ ಮರ್ತೇ ಹೋಗ್ಬಿಟ್ಟಿದ್ದಾರೆ ಮಕ್ಕಳಿಗೆ. ಅಂತ ಆಟಗಳನ್ನೆಲ್ಲ ಬರೀ ಮೊಬೈಲ್ ಗೇಮ್ಗಳು ಗ್ಯಾಡ್ಜೆಟ್ಗಳಲ್ಲಿ ಕಳೆದು ಹೋಗ್ತಾರೆ. ಏನ್ ಆಡಿದ್ರು ಒಂದು ಕ್ರಿಕೆಟ್ ಆಡಬಹುದು ಅಷ್ಟೇ.
0: ನಮ್ಮ ಏನು ಪಾರಂಪರಿಕವಾಗಿ ಏನೇನು ಆಟಗಳು ಬಂದಿದ್ದಾವೆ, ಖೋಖೋ, ಕಬಡ್ಡಿ, ಗಿಲ್ಲಿ ದಾಂಡು, ಈ ತರ ಒಂದು ಸಾಂಪ್ರದಾಯಿಕ ಕುಂಟೆಬಿಲ್ಲೆ, ಖೋಖೋ, ಕಬಡ್ಡಿ, ಈ ತರ ಒಂದು ಸಾಂಪ್ರದಾಯಿಕ ಏನು ಕ್ರೀಡೆಗಳಿದಾವೆ,
1: ಲಗೋರಿ,
0: ಇವೆಲ್ಲವನ್ನು ಕೂಡ ಮಕ್ಕಳನ್ನ ಫ್ರೀ ಆಗಿ
1: ಬಿಡಬೇಕು.
0: ಇವೆಲ್ಲವನ್ನು ಟೀಚರ್ಸ್ ದಯವಿಟ್ಟು ಮಕ್ಕಳಿಗೆ ಆಡಕ್ಕೆ ಅವಕಾಶ ಮಾಡಿಕೊಡಿ.
1: ಅಟ್ಲೀಸ್ಟ್
0: ದಿನದಲ್ಲಿ ಒಂದು ಗಂಟೆ ಆದರೂ ಮಕ್ಕಳನ್ನ ಮೈದಾನಕ್ಕೆ ಕರ್ಕೊಂಡೋಗಿ ಅವ್ರ ಆಟಕ್ಕೆ ಬಿಡಿ. ಅವರಿಗೆ ದೈಹಿಕವಾಗಿ ಆರೋಗ್ಯವಾಗಿ ಇರಬೇಕಂದ್ರೆ ಓದೋದ್ರ ಜೊತೆಗೆ ಕ್ರೀಡೆ ಅನ್ನೋದು ಕೂಡ ಬಹಳ ಮುಖ್ಯ ಅಂತೇಳಿ ತಿಳಿಸೋಣ.

0: ಏನು ನೂರಾರು ಸಂದೇಶಗಳು ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ನಮ್ಮ ಕೇಳುಗರು ಇಮೇಲ್ ಮುಖಾಂತರ ಹಾಗೂ ಪತ್ರದ ಮುಖಾಂತರ ನಮಗೆ ಕಳಿಸಿದ್ದಾರೆ. ಏನೇನು ಕಳಿಸಿದ್ದಾರೆ ಅಂತೇಳಿ ಒಂದ್ಸಲ ನೋಡ್ಬಿಡೋಣ.
1: ವನಿತಾ ಸುರೇಶ್ ಅವರು ಹೇಳ್ತಾ ಇದ್ರೆ, ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ದಿನಚರಿ ಆರಂಭ ಆಗೋದೇ ರೇಡಿಯೋ ಆನ್ ಮಾಡೋದ್ರೆ.

0: ಕೂ ಅನ್ನುವ ಶಬ್ದ ಅದು ಟೋನ್,
1: ರೇಡಿಯೋ ಟ್ಯೂನ್,
0: ಕೂ ಅಂತ ಶಬ್ದ. ಅದಾದ್ಮೇಲೆ ಮತ್ತೊಂದು ಚಂದದ ಮ್ಯೂಸಿಕ್, ಇಟ್ ಮೀನ್ಸ್ ಎಆರ್ ಸಿಗ್ನೇಚರ್ ಟ್ಯೂನ್,
1: ಸಿಗ್ನೇಚರ್ ಟ್ಯೂನ್.
0: ಆಮೇಲೆ ಇವಾಗಂತೂ ಹೊಸ ತರದಲ್ಲಿ ವಂದೇ ಮಾತರಂ ಬರ್ತಾ ಇದೆ, ಅದು ಚೆನ್ನಾಗಿದೆ. ಹಾಗೆ ಮೊದಲಿನ ವಂದೇ ಮಾತರಂ ಇತ್ತಲ್ಲ, ಅದು ಕೂಡ ಚೆನ್ನಾಗಿತ್ತು. ಹಾಗಾಗಿ ನಾವು ವಿವಿಧ ಭಾರತಿ ಅಥವಾ ಆಕಾಶವಾಣಿಯನ್ನ ಒಟ್ಟಾರೆ ಕೇಳದೆ ಇರೋ ದಿನಾನೇ ಇಲ್ಲ. ಬೆಳಗಿನಿಂದಾನೇ ಆ ಕೂ ಅನ್ನೋ ಶಬ್ದದಿಂದಾನೇ ನಾವು ರೇಡಿಯೋ ಕೇಳ್ತೇವೆ, ಖುಷಿ ಆಗುತ್ತೆ ಅಂತ ಹೇಳ್ತಾರೆ.
1: ಅಂದ್ರೆ ಒಂಥರ ಕೂಗಿ ಎಬ್ಬಿಸುತ್ತೆ ಅವ್ರನ್ನ ನಮ್ಮ ರೇಡಿಯೋ.
0: ಹೌದು,
1: ಬೆಳಗಿನ ಜಾವ ತುಂಬಾ ಸಂತೋಷ ನೋಡಿ. ಇವರು ನಮ್ಮ ನಮ್ಮ ಸಿಗ್ನೇಚರ್ ಟ್ಯೂನ್ಗಿಂತ ಮೊದಲೇ ಏನ್ ಟ್ಯೂನ್ ಬರುತ್ತೆ ಕೂ ಅನ್ನೋದು,
0: ನಾವು ಅದನ್ನ ಹೇಳೋಣ. ಅದು ಕೂ ಅಂತ ಏನ್ ಶುರುವಾಗುತ್ತಲ್ಲ, ಅದಕ್ಕೆ ನಮ್ಮ ರೇಡಿಯೋ ಭಾಷೆನಲ್ಲಿ ಟೋನ್ ಅಂತ ಹೇಳ್ತೀವಿ. ಟೋನ್,
1: ರೇಡಿಯೋ ಟೋನ್,
0: ಆಕಾಶವಾಣಿ ಟೋನ್ ಬರುತ್ತೆ ಮೊದಲು ಕೂ ಅಂತ. ಕರೆಕ್ಟ್ ಆಗಿ 5:53 ನಾವು ಎಆರ್ ಸಿಗ್ನೇಚರ್ ಟ್ಯೂನ್, ಅದು ಅದು ಒಂದು ಮ್ಯೂಸಿಕ್,
1: ವಾಟರ್ ಕಾಫ್ ಅವರು ಸಿದ್ಧಪಡಿಸಿದಂತಹ
0: ಒಂದು ವಿಶೇಷವಾದಂತಹ ರೇಡಿಯೋ ಸಿಗ್ನೇಚರ್ ಟ್ಯೂನ್. ಅದು ಆಲ್ ಇಂಡಿಯಾ ರೇಡಿಯೋ ಸಿಗ್ನೇಚರ್ ಟ್ಯೂನ್. ಅದು ಅದು ಅದ್ರ ಅದ್ರ ವಿಶೇಷತೆ ಅದು, ಆಕಾಶವಾಣಿ ಅಂದ್ರೆ ಅದ್ರದ್ದು ಐಡೆಂಟಿಟಿ, ಅದು ಬರುತ್ತೆ. ಅದಾದ್ಮೇಲೆ ಈಗ ಹೊಸದಾಗಿ ವಂದೇ ಮಾತರಂ ಬರುತ್ತೆ. ವಂದೇ ಮಾತರಂ ಆದ್ಮೇಲೆ ನಾವು ನಮ್ದೊಂದು ಓಪನಿಂಗ್ ಅನೌನ್ಸ್ಮೆಂಟ್ ಕೊಡ್ತೀವಿ. ರೇಡಿಯೋದ ಒಂದು ಮಂಗಳ ಧ್ವನಿ ಬರುತ್ತೆ. ಹೀಗೆ ರೇಡಿಯೋದ ದಿನಚರಿ ಶುರುವಾಗುತ್ತೆ ನಿಮ್ಮ ಜೊತೆಗೆ. ಈ ಒಂದೆಲ್ಲವನ್ನು ಕೂಡ ನೆನಪು ಮಾಡ್ಕೊಂಡಿದ್ರ ಧನ್ಯವಾದಗಳು. ಮೀರಾ ಸುಭಾಷ್ ಕುಲಕರ್ಣಿ ಅಂತ ಕೆಂಗೇರಿಯಿಂದ ಮೇಲ್ ಮಾಡಿದ್ದಾರೆ. ಅವರು ಪ್ರೇಮ ಪದನಿಸ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ರೆ, ಮೊದಲೆಲ್ಲ ಪ್ರೇಮ ಪದನಿಸ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಸೂಪರ್ ಆಗಿ ಡೂಪರ್ ಆಗಿತ್ತು. ಆದ್ರೆ ಈಗೀಗ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ, ಕಲರ್ಫುಲ್ ಆಗಿಲ್ಲ.
1: ಅಂದ್ರೆ ಯಾವ ತರ ಡಲ್ ಆಗಿದೆ ಅಂತ
0: ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಪ್ರೇಮ ಪದನಿಸ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ.
1: ನೋಡಿ, ಈ ಕಾರ್ಯಕ್ರಮ ಪ್ರಸಾರ ಆಗೋದು 10:00 ನಂತರ. ಆ ಟೈಮಲ್ಲಿ ಕೆಲವರಿಗೆ ಕರೆ ಮಾಡಿ ನಾವು ಮಾತಾಡೋದು, ಆ ಒಂದು ಕೇಳುಗರ ಜೊತೆ ನಾವು ಮಾತಾಡುವಂತಹ ಒಂದು ವಿಷಯ ಅವ್ರಿಗೆ ಇಷ್ಟ ಆಗದೇ ಇರಬಹುದು, ಕೆಲವ್ರಿಗೆ ಇಷ್ಟ ಆಗದೇ ಇರಬಹುದು. ಅದಕ್ಕಾಗಿ ಈ ಸಮಯದಲ್ಲಿ ಕೇವಲ ಒಂದು ಪ್ರೇಮ ಸಂಬಂಧಿತ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಅವುಗಳನ್ನು ಕೇಳಿಕೊಂಡು ಆದಷ್ಟು ನಮ್ಮ ಕೇಳುಗರು ನಿದ್ರೆಗೆ ಜಾರಲಿ ಅಂತ.
0: ನಿಜ ನಿಜ, ಬೆಳಗಿನಿಂದ ದುಡಿದು ದಣಿದಂತ ದೇಹಗಳು ಮಲಗುವ ಹೊತ್ತಿನಲ್ಲಿ ಒಂದು ಸಂತೋಷವಾದಂತಹ
1: ಪ್ರೇಮ ಸಂಬಂಧಿತ ಹಾಡುಗಳನ್ನ ನಾವು ಪ್ರಸಾರ ಮಾಡಿದ್ದೆ ಆದ್ರೆ ಸ್ವಲ್ಪ ಮನಸ್ಸಿಗೆ ಮುದ ನೀಡಿ ಅವ್ರಿಗೆ ನಿದ್ರೆ ಚೆನ್ನಾಗಿ ಬರಲಿ ಅನ್ನೋದು.
0: ಹೌದು,
1: ಆ ಟೈಮಲ್ಲಿ ನೀವು ಕೇಳುಗರ ಜೊತೆ ಮಾತಾಡಿಕೊಂಡು ಕಾಲ ಕಳೆದ್ರೆ ಕೆಲವ್ರಿಗೆ ಇಷ್ಟ ಆಗದೇ ಇರಬಹುದು,
0: ಹಾಗೆ ಕೆಲವ್ರಿಗೆ ಇಷ್ಟನೂ ಆಗಬಹುದು. ಎರಡೂ ತರದ ಜನ ಇದ್ದಾರೆ. ಮತ್ತೆ ಇದು ಆಯಾ ದಿನದ ಕಾರ್ಯಕ್ರಮ ನಿರೂಪಣೆ ಮಾಡುವಂತಹ ಅರ್ಜಿಗಳೇನಿರ್ತಾರೆ ಅವರ ಒಂದು ವಿವೇಚನೆಗೆ ಬಿಟ್ಟಿದ್ದು ಕೂಡ. ನಾವು ಕಡ್ಡಾಯವಾಗಿ ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಹೇಳಲಿಕ್ಕೂ ಕೂಡ ಆಗೋದಿಲ್ಲ.
1: ಹೌದು ಹೌದು, ಖಂಡಿತ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಕೊಳ್ಳೋಣ.
0: ಆಮೇಲೆ ಜಿ ಎಸ್ ಚಂದನ ಅವರು ಪದ್ಮಶ್ರೀ ಕುಟುಂಬದವರು, ಶ್ರುದತ್ ಮುಳೆ ನ್ಯಾಮತಿಯಿಂದ ಕೇಳುಗರು, ನಿರಂತರ ಕೇಳುಗರು ಇವರೆಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ, ವಿವಿಧ ಭಾರತಿ ಏನ್ ಹೇಳೋದು, ಬೆಳಗಿನಿಂದ ರಾತ್ರಿ 11:00 ನಾವು ಕಾರ್ಯಕ್ರಮಗಳನ್ನ ಕೇಳ್ತೇವೆ, ಚೆನ್ನಾಗಿರುತ್ತೆ ನಮ್ಗೆ. ನಮ್ಗೆ ಯಾವುದು ಕೂಡ ಇಷ್ಟ ಆಗದೆ ಇರುವಂತಹ ಕಾರ್ಯಕ್ರಮ ಯಾವುದು ಇಲ್ಲ, ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಇಷ್ಟಪಟ್ಟು ಪ್ರೀತಿಯಿಂದ ಕೇಳ್ತೇವೆ. ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಒಂದು
1: ನಮ್ಮ ನಿಲಯದ ಪರವಾಗಿ ಇವ್ರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸೋಣ. ಯಾಕಂದ್ರೆ ಇವರೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾರೆ ಬೆಳಗಿನಿಂದ ರಾತ್ರಿವರೆಗೆ, ಅಂದ್ರೆ ಎಲ್ಲ ಕಾರ್ಯಕ್ರಮಗಳು ಇವ್ರು ಇಷ್ಟ ಆಗಿದೆ ಅನ್ನೋದಾದ್ರೆ ಇನ್ನೂ ಉತ್ತಮ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋದಕ್ಕೆ ವ್ಯವಸ್ಥಿತವಾಗಿ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ಏನಂತೀರಿ?
0: ನಮ್ಮ ವಿವಿಧ ಭಾರತಿಯನ್ನ ಆಕಾಶವಾಣಿ ಕೇಂದ್ರಗಳನ್ನ ಜನರು, ಅದರಲ್ಲೂ ವಿಶೇಷವಾಗಿ ನಮ್ಮ ದಿವ್ಯಾಂಗರು, ವಿಶೇಷ ಚೇತನರು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರ ನೋಡಿ, ಬಿಡುವಿಲ್ದಂಗೆ. ಗ್ಯಾರೇಜು, ಟೇಲರಿಂಗು, ಬ್ಯೂಟಿ ಪಾರ್ಲರು, ಕ್ಯಾಬು, ಹೊಲ ಗದ್ದೆ ತೋಟ ಇಂಥವ್ರು ಕೇಳ್ತಾರೆ. ಅವ್ರಿಗೆ ನಮ್ಗೆ ಮೆಸೇಜ್ ಮಾಡದೇ ಇರಬಹುದು, ಕಾಲ್ ಮಾಡದೇ ಇರಬಹುದು, ಮೇಲ್ ಕಳಿಸದೇ ಇರಬಹುದು. ಆದ್ರೆ ನೋಡಿ, ನಮ್ಮ ಮಂಗಳವಾರ ಪ್ರಸಾರ ಆಗುತ್ತಲ್ಲ ಕ್ವಿಜ್ ಪ್ರೋಗ್ರಾಮ್, ಬುಧವಾರದ ಪದಬಂಧ, ನಾಡು ನುಡಿ, ಇಂಥ ಒಂದಷ್ಟು ಗೇಮ್ ಶೋಗಳೇನಿರುತ್ತಲ್ಲ, ನಾವು ಅವ್ರಿಗೆ ಪ್ರಶ್ನೆ ಕೇಳಿ ಅವ್ರ ಕಡೆಯಿಂದ ಉತ್ತರ ತಗೊಳ್ಳುವಂಥದ್ದು, ಅಂಥ ಒಂದು ಕಾರ್ಯಕ್ರಮಗಳಿಗೆ ತುಂಬಾ ಜನಕ್ಕೆ ಉತ್ತರ ಗೊತ್ತಿದ್ರು ಕೂಡ ಈಗ ಬೇಕರಿನಲ್ಲಿ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಆಗಲ್ಲ
1: ಒಬ್ಬೊಬ್ಬರೇ ಇರ್ತಾರೆ.
0: ಹೌದು,
1: ಕೃಷಿ ಕಾರ್ಯಕ್ರಮಗಳನ್ನು ಮಾಡ್ತಾ
0: ಹೌದು ಹೌದು ಹೌದು, ಅಂತಹ ಎಲ್ಲ ಕೇಳುಗರು ಕೂಡ ನಮ್ಮ ಗಮನದಲ್ಲಿದ್ದಾರೆ. ಅಸಂಖ್ಯಾತ ಜನ ವಿವಿಧ ಭಾರತಿಯನ್ನ ಕೇಳ್ತಾ ಇದಾರೆ, ಇಲ್ಲಿ ಮಾತ್ರ ಅಲ್ಲ ಬೇರೆ ದೇಶಗಳಲ್ಲೂ ಕೂಡ ವಿವಿಧ ಭಾರತಿಯನ್ನ ಕೇಳಿ ಆನಂದಿಸುವಂತಹ ಜನ ಇದ್ದಾರೆ. ಸಾಧ್ಯ ಆದ್ರೆ ಒಂದು ಪ್ರತಿಕ್ರಿಯೆಯನ್ನ ನಮ್ಗೆ ಈ ಸ್ಪಂದನ ವಿಭಾಗಕ್ಕೆ ಕಳಿಸಿ.
1: ನಮ್ಮ ಕೇಳುವರು ಹೇಳೋದಿಷ್ಟೇ, ದಯವಿಟ್ಟು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ

0: ಸಂದೇಶಗಳನ್ನು ಇಮೇಲ್ ಮುಖಾಂತರ ಕಳಿಸಿ, ಪತ್ರವನ್ನು ಬರೀರಿ. ಸಂದೇಶಗಳ ಸಂಖ್ಯೆ ಜಾಸ್ತಿ ಇದ್ದಷ್ಟು ಕೂಡ ನಮಗೆ ಕಾರ್ಯಕ್ರಮ ರೂಪಿಸೋದಕ್ಕೆ ಅನುಕೂಲ ಆಗುತ್ತೆ, ಹೆಚ್ಚಿನ ಒಂದು ಜನರ ಪಾಲ್ಗೊಳ್ಳುವಿಕೆ ಭಾಗವಹಿಸುವಿಕೆ ಜಾಸ್ತಿ ಆಗುತ್ತೆ ಅನ್ನೋದು ನಮ್ಮ ಒಂದು ಕೋರಿಕೆ. ನಮ್ಮ ಇಮೇಲ್ ವಿಳಾಸ ಏನಿದೆ ಅಂತ ಹೇಳಿ ತಿಳಿಸ್ತೀರಾ?
1: ಕನ್ನಡ ವಿವಿಧ ಭಾರತಿ @gmail.com.
0: ಈಗ ನೋಡಿ, ನಮಗೆ ಇಮೇಲ್ ಮುಖಾಂತರ ನೀವು ಸಂದೇಶವನ್ನು ಕಳಿಸಬೇಕಾದ್ರೆ kannadavividbharati@gmail.com ಈ ಒಂದು ಮೇಲ್ಗೆ ನೀವು ಸಂದೇಶವನ್ನು ಕಳಿಸಿ. ಅದೇ ರೀತಿ ನೀವು ನಮಗೆ ಪತ್ರದ ಮುಖಾಂತರ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಮ್ಮ ಸಲಹೆ ಸೂಚನೆಗಳನ್ನು ಬರೆಯಬಹುದು ಪತ್ರದ ಮುಖಾಂತರ. ನಮ್ಮ ಪತ್ರ ಬರೀಬೇಕಾದ್ರೆ ನಮ್ಮ ವಿಳಾಸ
1: ನಿಲಯದ ನಿರ್ದೇಶಕರು,
0: ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ,
1: ರಾಜಭವನ ರಸ್ತೆ,
0: ಬೆಂಗಳೂರು
1: 560001. ಪತ್ರದಲ್ಲಿ ಮೆನ್ಷನ್ ಮಾಡಲಿ ವಿವಿಧ ಭಾರತಿ ಸ್ಪಂದನ ವಿಭಾಗ ಅಂತ ಹಾಕ್ಲಿ.
0: ಹೌದು.

0: ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಾವು ನಮ್ಮ ಈ ದಿನದ ಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣವಾ?
1: ಖಂಡಿತ ಮಾಡೋಣ.
0: ಎಲ್ಲರಿಗೂ
1: ನಮಸ್ಕಾರಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಧ್ಯಾಹ್ನ 2:30ಕ್ಕೆ ರಾಜಭವನಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 3:00 ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಸಂಪುಟದ ಸಹೋದ್ಯೋಗಿಗಳಿಗೆ ಉಪಹಾರಕೂಟ ಏರ್ಪಡಿಸಿದ್ದರು. ಈ ಉಪಹಾರಕೂಟದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಭಾಗಿಯಾಗಿದ್ದರು. ಈ ಉಪಹಾರಕೂಟದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದು ಡಿಕೆ ಶಿವಕುಮಾರ್ ಅವರನ್ನು ನೂತನ ಮುಖ್ಯಮಂತ್ರಿ ಮಾಡಲಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿ ಇಲ್ಲ ಎನ್ನಲಾಗಿದೆ. ರಾಜ್ಯಪಾಲರು ಪ್ರಸ್ತುತ ಬೆಂಗಳೂರಿನಿಂದ ಹೊರಗಿದ್ದರೂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ರಾಜ್ಯಪಾಲರ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮೂಲಗಳು ತಿಳಿಸಿವೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಾಹ್ನ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದಾರೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಆರ್ವಿ ದೇಶಪಾಂಡೆ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ವರಿಷ್ಠರು ಈಗಾಗಲೇ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದ ನಂತರ ಮೋಸ್ಟ್ಲಿ ಸಿಎಂ ಡೆಪ್ಯೂಟಿ ಎಲ್ಲಿ ಹೋಗುತ್ತೆ, ಆದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ. ಪಕ್ಷ ನಿರ್ಣಯ ಮಾಡಿದೆ, ಹೈಸ್ಟ್ ಲೆವೆಲ್ ನಿರ್ಣಯ ಮಾಡಿದಾಗ.
0: ಇಂದು ನಡೆದ ಉಪಹಾರಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಸ್ಪರ ಅಪ್ಪಿಕೊಂಡಿರುವ ಹಾಗೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯವರಿಂದ ಆಶೀರ್ವಾದ ತೆಗೆದುಕೊಳ್ಳುವ ಫೋಟೋಗಳನ್ನು ಕರ್ನಾಟಕ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಅಂದು ಇಂದು ಎಂದೆಂದು ಒಗ್ಗಟ್ಟೇ ನಮ್ಮ ಶಕ್ತಿ, ಸಾರ್ವಜನಿಕರ ಸೇವೆಯೇ ನಮ್ಮ ಗುರಿ ಎಂದು ಟ್ವೀಟ್ ಮಾಡಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರ ಘೋಷಣೆ ಕೂಗುತ್ತಾ ಸಿಹಿ ಹಂಚುತ್ತಾ ಸಂಭ್ರಮಿಸುತ್ತಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜನಸಂದಣಿ ನಿರ್ವಹಿಸಲು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ವರಿಷ್ಠರು ನಡೆಸಿಕೊಂಡ ರೀತಿ ಸರಿಯಾದುದಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಸ್ಥಿರತೆ ಅರಾಜಕತೆ

0: ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಸಕಾರಾತ್ಮಕ ಚಿಂತನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ ಎಂದು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಬಳಿಕ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದು ಈಗ ರಾಜ್ಯದ ಮುಂದಿರುವ ದೊಡ್ಡ ಪ್ರಶ್ನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಹೊಸಪೇಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಉಂಟಾಗಿರುವ ಆರ್ಥಿಕ ಕುಸಿತವನ್ನು ಯಾವ ಮುಖ್ಯಮಂತ್ರಿಗಳಿಂದಲೂ ಸುಧಾರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಬಂದಿರುವುದರಿಂದ ಕೃಷಿ ಚಟುವಟಿಕೆಗಳು ನಡೆಯುತ್ತಿದ್ದು ವಿವಿಧ ಜಿಲ್ಲೆಗಳಲ್ಲಿ ರಸಗೊಬ್ಬರದ ಕೃತಕ ಅಭಾವ ಉಂಟಾಗಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯುನ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮ ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಕ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲಿಯೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ.
4: Google is going to make MOU with the first university in the country. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ MOU ಮಾಡಿಕೊಂಡಿಲ್ಲ. 25,000 ವಿದ್ಯಾರ್ಥಿಗಳಿಗೆ AI ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿ ಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳೇ ಹೊರಗೆ ಬರ್ತಾರೆ, ಅವರನ್ನ ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
0: ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆ ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಭಾಗವಹಿಸಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ರಾಜ್ಯದೆಲ್ಲೆಡೆ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ಈ ಪವಿತ್ರ ಹಬ್ಬವು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸಹೋದರತ್ವ ನೆಲೆಗೊಳ್ಳಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಹಾಗೂ ನೆಲಮಂಗಲಗಳಲ್ಲಿ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದ್ ಹಬ್ಬವನ್ನು ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಆಚರಿಸಿದರು. ಜಿಲ್ಲೆಯ ನರಗುಂದ, ಗಜೇಂದ್ರಗಡ, ರೋಣ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಳಗುಂದ ಪಟ್ಟಣಗಳ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಕೋಲಾರದ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಗುರುಗಳು ಪ್ರವಚನ ನೀಡಿದರು. ಬೆಳಗಾವಿ ಕೋಟೆ ಆವರಣದ ಹಳೆಯ ಮಸೀದಿ, ನ್ಯಾಯಾಲಯ ಸಮೀಪದ ಈದ್ಗಾ ಮೈದಾನ ಸೇರಿದಂತೆ ನಗರದ ವಿವಿಧೆಡೆ ಮತ್ತು ಜಿಲ್ಲೆಯ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ದಾವಣಗೆರೆ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ.

ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ 10 ಎಕರೆ ಜಾಗದಲ್ಲಿ 35 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯ ನಿರ್ಮಾಣವಾಗಲಿದೆ ಎಂದು ಹೊಸಕೋಟೆ ಶಾಸಕ ಶರತ್ ಕುಮಾರ್ ಬಚ್ಚೇಗೌಡ ತಿಳಿಸಿದ್ದಾರೆ. ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶ್ರಮಿಕ ವರ್ಗದವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಈ ವಸತಿ ಶಾಲೆ ಸಹಕಾರಿಯಾಗಲಿದೆ ಎಂದರು. ಕಟ್ಟಡ ಕಾಮಗಾರಿಯ ಮುಂದಿನ 15 ತಿಂಗಳ ಒಳಗೆ ಪೂರ್ಣಗೊಂಡು ಶ್ರಮಿಕರ ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡಲು ನೆರವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮಡಿ ಹೆಣ್ಣಾಗಿದ್ದಲ್ಲಿ ತಾವರಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರು ಇಡಲು ಅರಣ್ಯಜೀವಿಶಾಸ್ತ್ರ ಪರಿಸರ ಸಚಿವ ಈಶ್ವರ ಖಂಡ್ರೆ ಸೂಚಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಡಿಯೋ ಸಜ್ಜು, ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

2:40:25 ಆತ್ಮೀಯರೇ, ಇನ್ನೀಗ ಕಾರ್ಯಕ್ರಮ ಚಿತ್ರತಾನ. ಒಂದೇ ಚಿತ್ರದ ಗೀತೆಗಳನ್ನ ಆಲಿಸುವಂತಹ ಕಾರ್ಯಕ್ರಮ ಇಂದಿನ ಚಿತ್ರತಾನ. ಕಾರ್ಯಕ್ರಮದ ಚಿತ್ರ ಬಾನಲ್ಲಿ ಮಧುಚಂದ್ರಕೇ.

ಆತ್ಮೀಯರೇ, ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದ ಸುಂದರ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಮೇರೆ ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಬಾನಲೆ ಮಧುಚಂದ್ರಕ್ಕೆ ಚಿತ್ರದ ಸುಂದರ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮದ ನಂತರ ಹಿಂದಿಯಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 3 ಗಂಟೆಯಿಂದ 4 ಗಂಟೆಯವರೆಗೂ 4 ಗಂಟೆಗೆ ಪರಿಮಳ ವಿಶೇಷ ಕಾರ್ಯಕ್ರಮ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಗಾಯಕಿ ವನಿತಾ ಹಿರೇಮಠ್ ಅವರು. ತಪ್ಪದಿ ಕೇಳಿ 102.9 FM.

0: समझे
1: अज समझे।

ಸಮಯ ಸರಿಯಾಗಿ 4:05. ಇನ್ನೀಗ ಕಾರ್ಯಕ್ರಮ ಪರಿಮಳ, ಮುಕ್ತ ಮಾತುಕತೆಯ ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ. ಕೇಳುಗರೆ, ಎಲ್ಲ ಕಾಲಕ್ಕೂ ಎಲ್ಲ ಸಮಯಕ್ಕೂ ಒದಗಿ ಬರುವಂತಹ ಸಂಗತಿಗಳಲ್ಲಿ ಒಂದು ಸಂಗೀತ. ಈ ಜಗ ಎಲ್ಲವೂ ಸಹ ನಾದಮಯ ಅನ್ನುವಂತಹ ಹಾಡಷ್ಟೇ ಅಲ್ಲ, ಅದು ಸಂಗೀತದ ಸರ್ವವ್ಯಾಪಿ ಗುಣವನ್ನ ಮನಗಾಣಿಸುವಂಥ ಸಾಕ್ಷಾತ್ಕಾರದ ವ್ಯಾಖ್ಯಾನ ಅಂತಾನೆ ಹೇಳ್ಬೋದು. ಅಮ್ಮನ ಹಾಗೆ, ಸಖ ಸಖಿಯರ ಹಾಗೆ ಒದಗಿ ಬರುವಂಥ ಈ ಬಹುರೂಪಿ ಸಂಗೀತದಲ್ಲಿ ಔಷಧ ಗುಣ ಕೂಡ ಇದೆ. ಹಾಡು ತೋರುವಂಥ ಹಾಡಿನಲ್ಲಿ ಏನಿಲ್ಲ ಏನಿದೆ ಅನ್ನೋದರ ಲೆಕ್ಕಾಚಾರ ನಮ್ಮಲ್ಲಿರುವಂಥ ಒಳ ಹೊರಗನ್ನ ನಾವು ನೋಡ್ಕೊಳ್ಳುವಂಥ ಬಗೆ ಕೂಡ ಅಂತಾನೆ ಹೇಳ್ಬೋದು. ಯಾಕಿಷ್ಟೆಲ್ಲ ಮಾತು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಯಾಕೆ ಅಂತ ಹೇಳಿದ್ರೆ, ಜಾನಪದ ಗೀತೆ, ಸುಗಮ ಸಂಗೀತ, ವಚನ ಸಾಹಿತ್ಯ, ಸಿನಿಮಾ ಸಂಗೀತ, ಹಿಂದೂಸ್ತಾನಿ ಗಾಯನ, ಕರ್ನಾಟಕ ಸಂಗೀತ, ಅಭಬ, ಒಂದು ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಸಂಗೀತದ ಎಲ್ಲ ಆಯಾಮಗಳಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿರುವಂಥ ಗಾಯಕಿ ಶ್ರೀಮತಿ ವನಿತಾ ಹಿರೇಮಠವರು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಟ್ಟಿಗೆ ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಯನ್ನ ನಡೆಸಲಿದ್ದಾರೆ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.

0: ನನ್ನ ಪ್ರಕಾರ ಪ್ರತಿಯೊಬ್ಬ ಹಾಡುಗಾರನು ಸಹ ನಿಜವಾಗ್ಲೂ ಆ ಕಲಾದೇವಿಗೆ ಸಿಂಗರಿಸಿದಂಥ ಹೂವು ಅಂತಾನೆ ಹೇಳ್ಬೋದು. ಜಾನಪದ ಗೀತೆ, ಸುಗಮ ಸಂಗೀತ, ವಚನ ಸಾಹಿತ್ಯ, ಸಿನಿಮಾ ಸಂಗೀತ, ಹಿಂದೂಸ್ತಾನಿ ಗಾಯನ, ಕರ್ನಾಟಕ ಸಂಗೀತ, ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಸಹ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಗಾಯಕಿ ವನಿತಾ ಹಿರೇಮಠ ಅವರು ನಮ್ಮೊಟ್ಟಿಗಿದ್ದಾರೆ. ವನಿತಾ ಅವರೇ ನಮಸ್ಕಾರ.
1: ನಮಸ್ಕಾರ ಮೇಡಮ್, ರೂಪಾ ಮೇಡಮ್,
0: ಹೇಗಿದ್ದೀರಿ? ವನಿತಾ ಅವರೇ
1: ತುಂಬಾ ಚೆನ್ನಾಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ?
0: ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷ ಅತಿಥಿ ನೀವು.
1: ಧನ್ಯವಾದಗಳು ಮೇಡಮ್.
0: ವನಿತಾ ಅವರೇ, ನಿಜ ಹೇಳಬೇಕು, ನೀವು ನಿಮ್ಮ ಪ್ರಕಾರ ಯಾವ ಸಂಗೀತವನ್ನ ನೀವಿನ್ನೂ ಕಲಿದೆ ಉಳಿಸ್ಕೊಂಡಿದ್ದೀರಿ ಅಂತ? ಯಾಕಂದ್ರೆ ಜನಪದ ಗೀತೆನಲ್ಲೂ ನಿಮ್ಮ ಧ್ವನಿ ಇದೆ, ಸುಗಮ ಸಂಗೀತದಲ್ಲಿದೆ, ವಚನ ಸಾಹಿತ್ಯವನ್ನ ಹಾಡ್ತೀರಿ, ಸಿನಿಮಾ ಸಂಗೀತ ಹಾಡ್ತೀರಿ, ಹಿಂದೂಸ್ತಾನಿ ಗಾಯನ, ಕರ್ನಾಟಕ ಸಂಗೀತ, ಬಹುಶಃ ನನ್ಗೆ ಗೊತ್ತಿಲ್ಲ ಇರೋದು ಬೇರೆ ಯಾವ್ದಿದೆ, ನನಗಂತೂ ಗೊತ್ತಿಲ್ಲ. ಇನ್ ಯಾವ್ದು ಉಳಿಸ್ಕೊಂಡಿದ್ದೀರಾ ನೀವು ಕಲಿದೆ ಇರೋದು, ಹಾಡದೆ ಇರೋದು?
1: ಕಲಿಕೆ ಅನ್ನೋದು ನಿರಂತರ ಮ್ಯಾಮ್, ನಿರಂತರ ಪ್ರಕ್ರಿಯೆ. ಸಂಗೀತ ಕ್ಷೇತ್ರಕ್ಕೆ ಬಂದಾಗ ಸಂಗೀತಕ್ಕೆ ಯಾವುದೇ ಒಂದು ಗಡಿ ಇಲ್ಲ. ಆಗ ನಾವು ಕಲಿಯುವಾಗ ಯಾವುದು ಮಿತಿಯನ್ನ ಹಾಕೋಬಾರದು ಅನ್ನೋದು ನನ್ನ ಅನಿಸಿಕೆ. ನಾನು ಅದನ್ನ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ಕಲಿಯುವಾಗ ಯಾವುದೇ ಒಂದು ಗಡಿಗಳನ್ನ ಹಾಕೋಬೇಡಿ, ಎಲ್ಲ ಪ್ರಕಾರದ ಶೈಲಿಗಳನ್ನ ಹಾಡುಗಳನ್ನ ಕಲಿತಾ ಹೋಗಿ ಅಂತ.
0: ಯಾವ್ಯಾವ ಪ್ರಕಾರದ ಹಾಡುಗಳನ್ನ ಹಾಡ್ತೀರಿ ವನಿತಾ ಅವರೇ?
1: ಮೇಡಮ್, ನಾನು ಸುಗಮ ಸಂಗೀತ, ಭಾವಗೀತೆ, ಭಕ್ತಿ ಗೀತೆ, ಜನಪದ, ಫಿಲ್ಮ್ ಹಿಟ್ ಮೂವಿ ಸಾಂಗ್ಸ್ ಗಳನ್ನ ಹಾಡ್ತೇನೆ. ಹಿಂದೂಸ್ತಾನಿ ಕ್ಲಾಸಿಕಲ್ ಕಲ್ತಿದ್ದೇನೆ. ಈಗ ಹೊಸ ಪ್ರಕಾರದ 5ನೇ ಸಂಗೀತ ಶಾಸ್ತ್ರದಲ್ಲೂ ಡಿಪ್ಲೊಮಾ ಮಾಡಿದ್ದೀನಿ ಮ್ಯಾಮ್.
0: ಓ ಸೂಪರ್.
1: ಕರ್ನಾಟಕ ಸಂಗೀತವನ್ನ ನಾನು ಹೈಸ್ಕೂಲ್ ಅಲ್ಲಿ ಕಲಿತಿದ್ದೆ.
0: ಇವತ್ತು ನಮ್ಮ ಕೇಳುಗರಿಗೆ ನಿಮ್ಮ ಸುಂದರ ಧ್ವನಿಯನ್ನ ಕೇಳಿಸುವಂತಹ ಸುಸಮಯ ಅಂತಾನೆ ಹೇಳ್ಬೋದು.
1: ಧನ್ಯವಾದಗಳು ಮ್ಯಾಮ್.
0: ವನಿತಾ ಅವರೇ, ನೀವು ಓದಿದ್ದು MA ಇನ್ ಇಂಗ್ಲಿಷ್ ಅಲ್ವಾ? ವೃತ್ತಿ ಕಾಲೇಜು ಉಪನ್ಯಾಸಕಿ, ಅದರಲ್ಲೂ ಇಂಗ್ಲಿಷ್ ಉಪನ್ಯಾಸಕಿ. ನಮಗಂತೂ ಚಿಕ್ಕ ವಯಸ್ಸಿನ ಶಾಲೆಯಲ್ಲಿದ್ದಾಗ ಇಂಗ್ಲಿಷ್ ಟೀಚರ್ ಬರ್ತಾರೆ ಅಂದ್ರೆ ಭಯ ಆಗ್ತಿತ್ತು, ಕೋಪ ಬರ್ತಿತ್ತು. ಯಾಕಂದ್ರೆ ಇಂಗ್ಲಿಷ್ ಒಂದು ರೀತಿ ಕಬ್ಬಿಣದ ಕಡಲೆ ಇದ್ದಾಗೆ, ಬೇಡ ಹೆಂಗಪ್ಪ ಕಲಿತಾರೆ, ಒಂಥರ ಒಂದ್ ರೀತಿ ದೇವಲೋಕದಿಂದ ಇಳಿದು ಬಂದಿರುವಂತಹ ಏಂಜಲ್ಸ್ಗಳ ತರ ಕಾಣಿಸ್ತಾ ಇದ್ರು ಇಂಗ್ಲಿಷ್ ಟೀಚರ್ಸ್ಗಳೆಲ್ಲ. ಆದ್ರೆ ಅಪ್ಪಟ ಕನ್ನಡ ಹಾಡುಗಾರ್ತಿ ಆಗ್ಬಿಟ್ಟಿದ್ದೀರ, ಅದು ಇಂಗ್ಲಿಷ್ ಟೀಚರ್ ಆಗಿ ಅಪ್ಪಟ ಕನ್ನಡ ಹಾಡುಗಾರ್ತಿ ಆಗಿದ್ದೀರ, ಇದು ಹೇಗೆ ಸಾಧ್ಯ ಆಯ್ತು?
1: ಅದು ನೀವು ಏನ್ ಹೇಳ್ತಾ ಇದ್ದೀರಾ ಆ ಪರಿಸ್ಥಿತಿಯನ್ನ ನಾನು ಅನುಭವಿಸಿದ್ದೆ ಮ್ಯಾಮ್. ಯಾಕಂದ್ರೆ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದ್ ಬಂದವಳು.
0: ನೋಡಿ, ಇದು ನಿಜವಾಗ್ಲೂ ಪ್ರೌಢಿಮೆ ಅಂತ ಹೇಳಿದೆ, ಕನ್ನಡ ಮೀಡಿಯಂ ಅಲ್ಲಿ ಓದಿ ಇಂಗ್ಲಿಷ್ ಉಪನ್ಯಾಸಕ್ಕೆ ಆಗಿದ್ದೀರಿ.
1: ಹೌದು ಮೇಡಮ್, ಆ ಸವಾಲ್ ನನ್ ಮುಂದೆ ಇತ್ತು. ಯಾಕೆ ಬರಲ್ಲ ಕನ್ನಡ ಮೀಡಿಯಂ ಅಂತ ಅಂದ ತಕ್ಷಣ, ಅಥವಾ ವಿದ್ಯಾರ್ಥಿಗಳು ನಾವೆಲ್ಲ ಹೆದರ್ಕೋತಿದ್ವಿ, ಯಾಕೊಂದು ಅದನ್ನ ಒಂದು ಲ್ಯಾಂಗ್ವೇಜ್ ಆಗಿ ಸ್ವೀಕರಿಸಿ ಅದನ್ನ ಯಾಕೆ ಕಲಿಬಾರ್ದು ಅನ್ನೋ ಚಾಲೆಂಜ್ ಮೈಂಡ್ ನನ್ನಲ್ಲಿ ಇತ್ತು. ಹಾಗೆ ಕಲಿತಾ ಬಂದೆ, ಅದ್ರ ಜೊತೆ ಸಂಗೀತನು ಕಲಿತಾ ಬಂದೆ, ಅದೇ ವಿದ್ಯೆ ಒಲಿಯಿತು ನಮ್ಗೆ. ಆ ನಿರಂತರ ಪ್ರಯತ್ನ ನಮ್ಮಲ್ಲಿ ಇರಬೇಕು.
0: ಹೇಗಿತ್ತು ಆಗ ನಿಮ್ಮ ಬಾಲ್ಯ? ನೀವು ಬಾಲ್ಯದಲ್ಲಿ ಸಂಗೀತವನ್ನ ಪ್ರಾರಂಭ ಮಾಡಿದ್ರ ವನಿತಾ ಹಿರೇಮಠ ಅವರೇ?
1: ಮೇಡಮ್, ನಿಜ ಹೇಳ್ಬೇಕಂದ್ರೆ ನಿಜವಾಗ್ಲೂ ನಮ್ ತಾಯಿ ತುಂಬಾ ರೇಡಿಯೋ ಕೇಳೋರು. ಆ ಆಸಕ್ತಿ ಅಂದ್ರೆ ನಮ್ ತಾಯಿ ತುಂಬಾ ಹಾಡೋರು, ಕೇಳಿ ಕೇಳಿ ಕೇಳಿ ಆ ಆಸಕ್ತಿ ನನಗೂ ಬಂದಿತ್ತು. ಹೈಸ್ಕೂಲಿಗೆ ಬಂದಾಗ ನಾನು ಗೀತಾ ಮೇಡಮ್ ಅಂತಿದ್ರು, ಅವರು ಕರ್ನಾಟಕ ಮ್ಯೂಸಿಕ್ ಅನ್ನ ಹೇಳ್ಕೊಡ್ತಿದ್ರು ನಮ್ಗೆ ಹೈಸ್ಕೂಲ್ ಅಲ್ಲಿ. ಅವರ ಮೂಲಕ ನಾನು ETV ಕನ್ನಡ, ಚಿಲಿಪಿಲಿ ಅಂತ್ಯಾಕ್ಷರಿ, ಮತ್ತೆ ಅವರು ಯಾವಾಗ್ಲೂ ನನಗೆ ಓದೋದಕ್ಕಿಂತ ಈ ಸಂಗೀತದಲ್ಲಿ ನೀನ್ ಯಾವಾಗ್ಲೂ ಆಸಕ್ತಿ ಇರು ಅಂತ ಹೇಳೋರು. ನಂತರ ನಾನ್ ಏನ್ ಮಾಡ್ದೆ, ಸಾಧನ ಮ್ಯೂಸಿಕ್ ಸ್ಕೂಲ್ ಮಂಜುಳ ಗುರುರಾಜ್ ಮೇಡಮ್ ಹತ್ರ ಸುಗಮ ಸಂಗೀತವನ್ನ ಕಲಿತೆ ಮೇಡಮ್. ಅಲ್ಲಿ ವಿಭಿನ್ನ ಶೈಲಿ.
0: ವನಿತಾ ಅವರೇ ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ. ಅಲ್ಲಿ ಪ್ರಭಾವಕ್ಕೊಳಗಾದ ಮತ್ತೆ ನಾನು ತುಂಬಾ ನೆನ್ಸ್ಕೋಬೇಕಾಗಿರೋ ಒಂದು ಗುರುಗಳಂದ್ರೆ ಆಕಾಶವಾಣಿ ಕಲಾವಿದೆ BR ಗೀತಾ ಮೇಡಮ್, ಕರ್ನಾಟಕ ಸಂಗೀತ. ಅವರಿಂದ ತುಂಬಾ ಪ್ರಭಾವಕ್ಕೊಳಗಾದೆ. ಅವರು ಅಲ್ಲಿ ನಾನ್ ಕಲಿಬೇಕಂದಾಗ ಹೇಳ್ಕೊಡಕ್ ಬರೋರು, ತುಂಬಾ ನನ್ ಇನ್ಫ್ಲುಯೆನ್ಸ್ ಮಾಡಿದ್ರು ಈ ರೀತಿ ಕಲಿಬೇಕು ಅಂತಾನು ನನ್ ಗೈಡ್ ಮಾಡಿದ್ರು.
0: ನೀವ್ ಆಕಾಶವಾಣಿ ಬಂದ್ ಹಾಡಿದ್ದೀಯಾ?
1: ಆಕಾಶವಾಣಿಗೆ ಬಂದಿದ್ದೀನಿ ಮೇಡಮ್, ಹಾಡ್ತೀನಿ ಕೂಡ. ಮತ್ತೆ ಅದಾದ ನಂತರ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಡಿಪ್ಲೊಮಾ ಇನ್ ಮ್ಯೂಸಿಕ್ ಮಾಡಿದೆ. ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ ಹಂಸಲೇಖ ದೇಸಿ ಕಾಲೇಜ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡೆ. ಅದಾದ ನಂತರ ಹೊಸದ ಒಂದು ಒಂದು ಪಯಣ ನಡೀತಾ ಇದೆ ಈಗ, ಅದು 5ನೇ ಸಂಗೀತ ಶಾಸ್ತ್ರ ಅಂತ. ಆ ಒಂದು ಡಿಪ್ಲೊಮಾನ ಕಂಪ್ಲೀಟ್ ಮಾಡಿದ್ದೀನಿ.
0: ಸೂಪರ್. ಗಟಾರುಗಟ್ಟಿ ಗುರುಗಳ ಜೊತೆಗೆ ನೀವು ಪಾಠವನ್ನ ಕಲ್ತಿದ್ದೀರಿ.
1: ಹೌದು, ಎಲ್ಲಾ ಗುರುಗಳನ್ನ ನಾನು ಈ ಮೂಲಕ ಸ್ಮರಿಸ್ಕೊಳಕ್ ಇಷ್ಟಪಡ್ತೀನಿ.
0: ನಿಮ್ಮ 1ನೇ ಹಂತ, 2ನೇ ಹಂತ, 5ನೇ ಹಂತ ನಿಜ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಸಂಗೀತದ ಬಗ್ಗೆ ಅಷ್ಟು ಏನು ಪ್ರೌಢಿಮೆ ಆಗ್ಲಿ ವಿದ್ಯೆ ಆಗ್ಲಿ ಇಲ್ಲ. ಆದ್ರೆ ಕೇಳಿ ಅದರ ಒಂದು ಆಳವನ್ನ ಅರ್ತ್ಕೊಳ್ಬಲ್ಲೆ ವನಿತಾ ಅವರೇ. ವನಿತಾ ಅವರು ಮೊದಲು ಹಾಡದಂತ ಹಾಡು ಯಾವುದು?
1: ಮೊದಲನೇ ಹಾಡು ಅಂತಂದ್ರೆ ನಾನು ವಚನಗಳನ್ನು ತುಂಬಾ ಹಾಡ್ತಿದ್ದೆ ಮೇಡಮ್. ವಚನಗಳನ್ನೇ ನಾನು ಹಾಡಿದ್ದು ಮೊದಲು.
0: ಯಾವ ವಚನ ಕೇಳಬಹುದಾ ನಿಮ್ಮ ಧ್ವನಿಯಲ್ಲಿ? ನಿಮ್ಮ ಮೊದಲ ಹಾಡನ್ನ ನಮ್ಮ ಕಾರ್ಯಕ್ರಮದ ಮೊದಲಿಗೆ ಕೇಳಬೇಕು ಅನ್ನುವಂತ ಆಸೆ ನಮ್ಗೆ.
1: ಖಂಡಿತ ಮೇಡಮ್, ನಾನು ಒಂದು ಬಸವಣ್ಣನವರ ವಚನವನ್ನ ಹಾಡ್ತೇನೆ ಈಗ. ಯಮನ್ ರಾಗದಲ್ಲಿದೆ.

0: ವಾ ವಾ ವಾ, ಇಷ್ಟು ಕ್ಲಿಷ್ಟಕರವಾದಂತಹ ವಚನ ಸಾಹಿತ್ಯ ನಿಮ್ಮ ಮೊದಲ ಹಾಡು ಅಂತ ಹೇಳಿದ್ರೆ ನಿಜವಾಗ್ಲು ನೆನಪಿಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗತ್ತೆ ವನಿತಾ ಅವರೇ.
1: ಥ್ಯಾಂಕ್ ಯು,
0: ತುಂಬಾ ಚೆನ್ನಾಗಿ ಹಾಡಿದ್ರಿ.

0: 102.9 ಎಫ್ಎಂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪರಿಮಳ. ಆತ್ಮೀಯರೇ, ಇಂದಿನ ಪರಿಮಳ ಕಾರ್ಯಕ್ರಮದ ಮುಕ್ತ ಮಾತುಕತೆಯಲ್ಲಿ ನಮ್ಮೊಟ್ಟಿಗಿದ್ದಾರೆ ಗಾಯಕಿ ವನಿತಾ ಹಿರೇಮಠ್ ಅವರು. ವನಿತಾ ಅವರೇ, ನನ್ ಕಾರ್ಯಕ್ರಮದ ಮೊದಲೇ ಹೇಳಿದ್ದೆ, ಜಾನಪದ ಗೀತೆ, ಸುಗಮ ಸಂಗೀತ, ವಚನ ಸಾಹಿತ್ಯ, ಸಿನಿಮಾ ಸಂಗೀತ, ಹಿಂದೂಸ್ತಾನಿ ಕರ್ನಾಟಕ ಸಂಗೀತ, ಎಲ್ಲದರಲ್ಲೂ ವನಿತಾ ಅವರ ಛಾಯೆ ಇದೆ ಅಂತ. ಇದರಲ್ಲಿ ನಿಮ್ಮ ಮೆಚ್ಚಿನ ಪ್ರಕಾರ ಯಾವುದು, ಹಾಗೆ ಯಾಕೆ?
1: ಮೆಚ್ಚಿನ ಪ್ರಕಾರ ಬಂದು ವಚನ ಸಾಹಿತ್ಯ.
0: ವಚನ ಸಾಹಿತ್ಯ,
1: ಅದಕ್ಕೆ ಈಗ ಏನ್ ಹಾಡಿದೆ ಅದಕ್ಕೆ ರಾಜ್ಯ ಮಟ್ಟಕ್ಕೆ ನನಗೆ ಪ್ರಥಮ ಪ್ರಶಸ್ತಿ ಬಂದಿತ್ತು.
0: ಓ ಸೂಪರ್.
1: ಶಾಲೆಯಲ್ಲಿ ಸಹ ಅಂದ್ರೆ ಒಂದು 12ನೇ ಶತಮಾನದಲ್ಲಿ ಆದ ಒಂದು ಸಾಮಾಜಿಕ ಕ್ರಾಂತಿ ನಾನು ಓದ್ದಾಗ, ಹಾಗೆ ಹೇಗೆ ಓದ್ತಾ ಹೋಗ್ತೀವಿ ಅಲ್ಲಿ ಭಕ್ತಿ, ಜೀವನ ಮೌಲ್ಯ, ಮತ್ತೆ ಅದೇನಂದ್ರೆ ಓದ್ದಾಗ ಅದು ಸರಳ ರೀತಿಯಲ್ಲಿ ನಮ್ಗೆ ಅರ್ಥ ಆಗ್ತದೆ, ಹೇಳ್ತಾ ಇದಾರೆ ಅದರಲ್ಲಿರೋ ಒಳ್ಳೆ ಸಂದೇಶ, ಅದು ತುಂಬಾ ನನ್ ಮೇಲೆ ಪ್ರಭಾವ ಬೀರ್ತು. ನಡೆದಂತೆ ನಡೆದ ಬಾಳಿದ ಶತಮಾನದ ಒಂದು ವಚನ ಸತ್ಯವನ್ನ ಇಂದು ಸಹ ಅಳವಡಿಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ.
0: ಆ ವಚನದ ಸಾರವನ್ನ, ಸತ್ವವನ್ನ ತಿಳ್ಕೊಂಡ್ ಬಿಟ್ರೆ ನಮ್ಮ ಬದುಕು ಎಲ್ಲೋ ನಮ್ಮನ್ನ ಕರ್ಕೊಂಡು ಹೋಗುತ್ತೆ, ಹೌದಲ್ವಾ?
1: ಹೌದು, ಖಂಡಿತ.
0: ನಿಮ್ಮ ಪ್ರಕಾರ ಯಾವ ಒಂದು ಪ್ರಕಾರ ಹೆಚ್ಚಾಗಿ ಜನರನ್ನ ಬೇಗನ, ಕೇಳುಗನನ್ನ ಬೇಗ ತಲುಪುತ್ತೆ ಈ ಎಲ್ಲ ಪ್ರಕಾರಗಳಲ್ಲಿ?
1: ಪ್ರಸ್ತುತ ದಿನಗಳಲ್ಲಿ ಸಿನಿಮಾ ಸಂಗೀತ ಮತ್ತೆ ಜಾನಪದ ಸಂಗೀತ ಕೇಳುಗರನ್ನು ಬೇಗ ತಲುಪ್ತಾ ಇದೆ. ನಾನು ವೇದಿಕೆಗಳಲ್ಲ ಹಾಡುವಾಗ ಎಲ್ಲ ಪ್ರಕಾರಗಳನ್ನು ಹಾಡಿದಾಗ ಹೆಚ್ಚಾಗಿ ಬಂದು ಕೇಳ್ತಾ ಇರೋದು ಸಿನಿಮಾ ಸಂಗೀತ ಮತ್ತೆ ಜಾನಪದ ಸಂಗೀತ, ಅದು ಬೇಡಿಕೆ ಹೆಚ್ಚಾಗಿದೆ.
0: ಅದನ್ನ ಹಾಡಿ ಅಂತ ಕೇಳ್ತಾರೆ.
1: ಹಾ ಹೌದು, ಇಂಥದ್ ಹಾಡು ಹಾಡಿ ಅಂತ ಕೇಳ್ತಾರೆ.
0: ಹಾಗಾದ್ರೆ ನಿಮ್ಮ ಕೇಳುಗರು ನಿಮ್ಮಿಂದ ಪದೇ ಪದೇ ಕೇಳಬೇಕು ಅಂತ ಬಯಸುವಂತ ಹಾಡು ಯಾವುದು?
1: ಒಂದು ಜಾನಪದ ಗೀತೆ, ಒಲಿದು ಬಾರಮ್ಮಯ್ಯ, ಒಲಿದು ಬಾರೆ, ಅದು ತುಂಬಾ ಕೇಳ್ತಾರೆ.
0: ಈಗ ಸದ್ಯಕ್ಕೆ ನಿಮ್ಮ ಕೇಳುಗಳಾಗಿ ನಾನು ನಮ್ಮ ಶ್ರೋತೃಗಳು ಕೇಳ್ಬೋದಾ ಒಂದು ಗೀತೆಯನ್ನ?
1: ಖಂಡಿತ ಖಂಡಿತ.

0: ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ, ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ. ಬೆಟ್ಟದ ಬೆಡಗಿ ನೀನು ಬಾರೆ, ಬೆಟ್ಟದ ಬೆಡಗಿ ನೀನು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ.
1: ವಚನ ಸಾಹಿತ್ಯದಲ್ಲಿ ಒಂದು ತರ ಆದ್ರೆ ನಿಜವಾಗ್ಲೂ ನವಿರುಗಳು ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಈ ಒಂದು ಗೀತೆ. ಇದರ ಹಿನ್ನೆಲೆ ಏನಾದ್ರೂ ಉಂಟಾ ಇದು ನಿಮ್ಗೆ ಇಷ್ಟ ಆಗೋದಿಕ್ಕೆ ಅಥವಾ ಕೇಳಕರಿಗೆ ಇಷ್ಟ ಆಗೋದಿಕ್ಕೆ?
0: ಹೌದು ಮ್ಯಾಮ್, ಇದು ಒಂದು ಓಲ್ಡ್ ಸಾಂಗ್ ಅಂತ ಹೇಳ್ಬೋದು ಜನಪದಕ್ಕೆ. ಅಂದ್ರೆ ನನ್ಗೂ ಚಾಮುಂಡಿ ತಾಯಿಯ ಮೇಲೆ ಒಂದು ಭಕ್ತಿ ಇರೋದ್ರಿಂದ ಅದು ಆ ಸಾಂಗ್ ಅನ್ನ ಹಾಡಿದಾಗ ದೂರದರ್ಶನದಲ್ಲಿ ತುಂಬಾ ಜನ ನನ್ನನ್ನ ರೆಕಗ್ನೈಸ್ ಮಾಡಿದ್ದೆ ಆ ಸಾಂಗ್ ಇಂದ.
1: ಸೊ ದೂರದರ್ಶನದಲ್ಲೂ ನೀವು ಹಾಡುಗಳನ್ನ ಹಾಡಿದೀರಿ ಅಂತ ಆಯ್ತು.
0: ಹೌದು ಮೇಡಮ್.
1: ವನಿತಾ ಅವರು ಹಾಡುಗಾರ್ತಿ ಮಾತ್ರ ಅಲ್ಲ, ಕಲಿತಂತಹ ವಿದ್ಯೆಯನ್ನ ನೂರ್ಮಡಿ ಮಾಡ್ತಾ ಇರುವಂತ ಸಂಗೀತ ಗುರು ಅಂತ ಕೇಳ್ಪಟ್ಟಿದ್ದೀನಿ. ಹಾಡ್ ಹಾಡೋದಕ್ಕೂ ಹಾಡ್ ಕಲಿಸೋದಕ್ಕೂ ಏನ್ ವ್ಯತ್ಯಾಸ ವನಿತಾ ಅವರೇ?
0: ನಮ್ ತಂದೆಗೆ ನಾನ್ ಶಿಕ್ಷಕಿ ಆಗ್ಲೇಬೇಕು ಅನ್ನೋದು ಇತ್ತು ಮ್ಯಾಮ್. ಅಂದ್ರೆ ಕಲಿಸ್ಬೇಕು, ಅವ್ರು ಹೇಳೋ ಮಾತಲ್ಲಿ ಒಂದು ಸತ್ವ ನಾನ್ ತಿಳ್ಕೊಂಡೆ. ಓದೋ ಮಕ್ಕಳನ್ನ ಅಥವಾ ಏನೋ ಹಾಡದೇ ಇರೋ ಮಕ್ಕಳು, ಅಂದ್ರೆ ಹಾಡೋರು ಹಾಡ್ತಾನೆ ಇರ್ತಾರೆ, ಓದೋರು ಓದ್ತಾನೆ ಇರ್ತಾರೆ, ನೀನ್ ಅಂತ ಮಕ್ಕಳಿಗೆ ಮಾತ್ರ ಬೆಳಕಾಗ್ಬಾರ್ದು, ಯಾರಿಗೆ ಹಾಡಕ್ಕಾಗಲ್ಲ ಅಥವಾ ಓದಕ್ಕಾಗಲ್ಲ ಅವ್ರಿಗೂ ಸಹ ಕಲಿಸ್ಬೇಕು ನೀನ್ ಜೀವನದಲ್ಲಿ. ಹೌದು ನಾನು ಕಲಿತೇನೆ ಅನ್ನೋ ಒಂದು ಆತ್ಮವಿಶ್ವಾಸ ತುಂಬುವಂತ ಕೆಲಸ ಮಾಡ್ಬೇಕು ಒಬ್ಬ ಶಿಕ್ಷಕಿಯಾಗಿ ಅಂತ ಹೇಳೋರು. ಹಾಗೆ ಆ ಒಂದು ಈ ಒಂದು ಕ್ಷಣದಲ್ಲಿ ನಾನು ಅದನ್ನ ಅರ್ಥಕೊಂಡು ಅವರು ತಾಳ್ಮೆಯಿಂದ ಹೇಳ್ಕೊಡ್ತೇನೆ. ಹೇಗೆ ನಾವು ಕಲಿಯಕ್ಕೆ ಒಂದು ತಾಳ್ಮೆ ಆಗತ್ತೆ, ಅದರ ಅಂದ್ರೆ ಅದರ 100 ಪಟ್ಟು ತಾಳ್ಮೆ ಹೇಳುವಾಗ ಹೇಳ್ಕೊಡುವಾಗ ಬೇಕಾಗತ್ತೆ ನಮ್ಗೆ.
1: ಸೊ ತಾಳ್ಮೆ ತುಂಬಾ ಹೆಚ್ಚಾಗಿ ಕೆಲಸ ಮಾಡತ್ತೆ ಅಂತ ಹೇಳ್ತಾ ಇದ್ದೀರಾ. ಇವತ್ ಪೋಷಕರಿಗೆ ಎಷ್ಟು ಧಾವಂತದಲ್ಲಿ ಇರ್ತಾರೆ ಅಂದ್ರೆ ನಮ್ಮ ಮಕ್ಕಳನ್ನ ಸೇರಿಸಿ ಒಂದ್ 2-3 ತಿಂಗಳಿಗೆ ಸಂಗೀತ ಕಲ್ತು ಬಿಡಬೇಕು ಕಲಿಸ್ಬಿಡ್ಬೇಕು ಅನ್ನುವಂತ ಒಂದು ಅಪಾಪಿ ಅವರಲ್ಲಿ ಇರುತ್ತೆ. ಅವ್ರಿಗೆ ನೀವೇನ್ ಹೇಳ್ತೀರಿ?
0: ಅವರು ಬಂದಾಗೆ ಇನ್ನ 2 ಕ್ಲಾಸ್ ಆಗಿರಲ್ಲ ಮೇಡಮ್, ಮಗು ತುಂಬಾ ಚೆನ್ನಾಗಿ ಆಡ್ತಾ ಇದೆಯಾ, ಆಮೇಲೆ ಚಿಕ್ಕ ಮಕ್ಕಳ ಮೇಲೆ ಒತ್ತಡ ಹಾಕ್ತಿರ್ತಾರೆ, ಅದು ನನ್ಗೆ ತುಂಬಾ

0: ಬೇಸರದ ವಿಷಯ. ನಿಮ್ಮಂದು ಎರಡು ಕ್ಲಾಸ್ ಬರ್ತಾರೆ, ಹಾಡ್ತಾರೆ ಮೇಡಮ್, ರಿಯಾಲಿಟಿ ಶೋ ಕರ್ಕೊಂಡು ಹೋಗ್ಬಿಡೋಣ. ಅದು ಹಾಗಾಗಲ್ಲ, ವಿದ್ಯೆ ಅನ್ನೋದು ಹಾಗೆ ಒಲಿದು ಬರಲ್ಲ.
1: ನೀವು ಹೇಗೆ ಗುರುತಿಸ್ತೀರಾ ಒಬ್ಬ ಶಿಷ್ಯನ, ಇವನ ಮುಂದೆ ಸಾಮರ್ಥ್ಯದಲ್ಲಿ ಹಾಡ್ಬಲ್ಲ ಅನ್ನೋದನ್ನ?
0: ಈಗಿನ ಮಕ್ಕಳು ಏನನ್ನ ಹೇಳ್ಕೊಟ್ರು ತುಂಬಾ ಜನ ಕಲಿತಾರೆ ಮೇಡಮ್, ಆದ್ರೆ ಕಲಿತಾ ಇದ್ದ ಹಾಗೆ ಅವನಲ್ಲಿ ಆ ನಿರಂತರತೆ ಇದೆಯಾ, ಅದನ್ನ ಕಲ್ತ್ಕೊಂಡು ಬರ್ತಾ ಇದ್ದಾನ, ಅದ್ರ ಮೇಲೆ ಆಸಕ್ತಿ ಇದೆಯಾ, ಅದ್ರ ಮೇಲೆ ನಾನು ಗುರುತಿಸ್ಕೊಂಡು ಹೋಗ್ತೇನೆ ವಿದ್ಯಾರ್ಥಿ.
1: ಸೊ ಆಸಕ್ತಿ ಇರುವಂತ ಮಕ್ಕಳುಗಳಿಗೆ ತುಂಬಾ ದೂರ ಕರ್ಕೊಂಡು ಹೋಗ್ತೀರಿ ಅಂತ ಆಯ್ತು.
0: ಹೌದು ಹೌದು.
1: ಈಗ ನನಗೂ ಕಲಿಬೇಕು ಅಂತ ಆಸೆ ಇದೆ, ಅಂದ್ರೆ ನಮ್ಮ ವಯಸ್ಸಿಗೆ ನಾವು ಕಲಿಬಹುದಾ ಸಂಗೀತವನ್ನ?
0: ಖಂಡಿತ ಮೇಡಮ್, ಯಾವುದೇ ಒಂದು ಮಿತಿ ಇಲ್ಲ, ವಯಸ್ಸಿನ ಮಿತಿ ಅಂತೂ ಇಲ್ವೇ ಇಲ್ಲ.
1: ವನಿತಾ ಅವ್ರ ಹತ್ರ ಬಂದು ನಾನು ಸೇರ್ಕೊಳ್ತೀನಪ್ಪ ಹಾಡು ಕಲಿಯೋದಕ್ಕೆ, ಸೇರ್ಕೊಳ್ಬಹುದ? ಥ್ಯಾಂಕ್ ಯು ಸೋ ಮಚ್. ಸೊ ಸಂಗೀತದ ಗುರು ನೀವು, ನಿಮ್ಮ ಸಂಗೀತದ ಗುರು ಯಾರು, ನಿಮ್ಮ ಮೆಚ್ಚಿನ ಗುರು?
0: ಇಲ್ಲಿ ಹಾಗಂದಾಗ ಎಲ್ಲ ಗುರುಗಳನ್ನ ನಾನು ನೆನಪು ಮಾಡ್ಕೋತೇನೆ ಮೇಡಮ್, ಅವ್ರಿಗೆ ಅಭಾರಿಯಾಗಿದ್ದೇನೆ. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಆದ್ರೆ ನಾನು ಮೊದಲನೇ ಗುರು ಅಂತ ನಾನು ಸುಗಮ ಸಂಗೀತ ಕಲ್ತಿದ್ದು ಮಂಜುಳಾ ಗುರುರಾಜ್ ಮೇಡಮ್. ಅವರ ಒಂದು ಪ್ರಭಾವ ತುಂಬಾ ಆಯ್ತು ನನಗೆ, ಅವ್ರ ವ್ಯಕ್ತಿತ್ವ, ಅವ್ರು ಹಾಡುವ ಶೈಲಿ, ಎಲ್ಲಾ ಶೈಲಿಗಳನ್ನ ಹಾಡ್ತಿದ್ರು. ಆಮೇಲೆ ಟೆಕ್ನಿಕ್ಸ್ ಹೇಳ್ಕೊಡೋರು ನಮ್ಗೆ ಹಾಡೋವಾಗ, ಅವರು ನನ್ನ ನೆಚ್ಚಿನ ಗುರುಗಳು.
1: ಮಂಜುಳಾ ಗುರುರಾಜ್ ಅವರು ನೆಚ್ಚಿನ ಗುರುಗಳು ಅಂತ ಹೇಳ್ತಿದ್ದೀರಿ.
0: ನಾನು ಜೀ ಕನ್ನಡದಲ್ಲಿ ಗುಣಗಾನ ಪ್ರೋಗ್ರಾಮ್ ಆಗ್ತಾ ಇತ್ತು, ಆಡಿಷನ್ ಹೋಗಿದ್ದೆ. ಅಲ್ಲಿಂದ ಹಿಡಿದು ನನಗೆ ಎಲ್ಲ ಕೈ ಹಿಡಿದು ಹೇಳ್ತಾ ಹೋದ್ರು, ಈ ಶೈಲಿ ಹಿಂಗ್ ಹಾಡ್ಬೇಕು, ಈಗಲ್ಲ ಅಂತ ಪ್ರತಿ ಸಮಯದಲ್ಲಿ ನನಗೆ ಹೇಳ್ತಾ ಹೋದ್ರು, ಧೈರ್ಯವನ್ನ ತುಂಬಿದ್ರು. ಅವ್ರನ್ನ ತುಂಬಾ ನೆನೆಸ್ಕೋತೀನಿ.
1: ನಮ್ಮ ಕಡೆಯಿಂದ ನಿಮ್ಮ ಗುರುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಇಂತಹ ಶಿಷ್ಯನ ನಮಗ್ ಕೊಟ್ಟಿದ್ದಾರೆ, ಇವತ್ತು ಅವರನ್ನ ಮಾತಾಡ್ಸುವಂತ ಭಾಗ್ಯ ನಮಗ್ ಸಿಕ್ಕಿದೆ ಅಂತ ಆಯ್ತು. ವನಿತಾ ಹಿರಿಮಠ ಅವರೇ, ನಿಮ್ಮ ಗುರುಗಳಿಗೆ ಅರ್ಪಿಸುವಂತ ನಿಮ್ಮ ಒಂದು ಸುಂದರ ಗೀತೆ.
0: ನನಗೆ ತುಂಬಾ ಇಷ್ಟ ಕುವೆಂಪು ಅವರು ರಚಿಸಿದ ಮುಚ್ಚು ಮರೆ ಇಲ್ಲದೆ, ಆ ಸಾಂಗ್ ತುಂಬಾ ಇಷ್ಟ. ಅದನ್ನ ನನ್ನ ಗುರುಗಳಿಗೆ, ಆ ಒಂದು ಗುರುವಿನ ಶಕ್ತಿಗೆ ನಾನು ಎಲ್ಲರಿಗೂ ಅರ್ಪಿಸ್ತೇನೆ. ಈ ಮೂಲಕ
1: ನಾವು ಕೇಳ್ಬೋದಾ ನಿಮ್ಮ ಧ್ವನಿಯಲ್ಲಿ ಆ ನಿಮ್ಮ ಗುರು ಅರ್ಪಣಾ ಸಂಗೀತವನ್ನ, ಗೀತವನ್ನ?
0: ಖಂಡಿತ ಮ್ಯಾಮ್.

0: 4:26 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯರೇ, ಇಂದಿನ ಪರಿಮಳ ಮುಕ್ತ ಮಾತುಕತೆಯ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಗಾಯಕಿ ವನಿತಾ ಹಿರೇನಮಠ ಅವರು. ವನಿತಾ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮ್ಗೆ.
1: ಧನ್ಯವಾದಗಳು.
0: ಕೇಳಿಸ್ತಾ ಇದೆಯಾ ವನಿತಾ ಅವರೇ?
1: ಕೇಳಿಸ್ತಿದ್ದೇನೆ.
0: ವನಿತಾ ಅವರು ಸಂಗೀತ ಕ್ಷೇತ್ರಕ್ಕೆ ಬಂದು ಎಷ್ಟು ವರ್ಷ ಆಯ್ತು?
1: ಮ್ಯಾಮ್, ನಾನು ಕಲಿತಾ ಇದ್ದೆ, ಆದ್ರೆ ಸಂಗೀತ ಕ್ಷೇತ್ರಕ್ಕೆ ಅಂತ ಬಂದಿದ್ದು ಇತ್ತೀಚೆಗೆ. ನಾನು ಪ್ರಾಕ್ಟಿಕಲ್ ಆಗಿ ಹಾಡಕ್ ಸ್ಟಾರ್ಟ್ ಮಾಡಿದ್ದು. ಮೊದ್ಲೆಲ್ಲ ನಾನು ಆಂಗ್ಲ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದ್ದು. ಆದ್ರೆ ನಾನು ಈ ಟಿವಿ ಜಿ ಕನ್ನಡ ಎಲ್ಲ ಹಾಡೋಕೆ ಶುರು ಮಾಡಿ 20 ವರ್ಷಗಳ ಕಾಲ ನಾನು ಇದು.
0: ಸೊ 20 ವರ್ಷಗಳ ನಿರಂತರವಾಗಿ ಸಂಗೀತ ಕ್ಷೇತ್ರದಲ್ಲಿ ಇದ್ದೀರಿ ನೀವು. ಈ ಕ್ಷೇತ್ರ ನಿಮ್ಗೆ ಕಲಿಸಿದಂತಹ ದೊಡ್ಡ ಪಾಠ ಯಾವುದು ವನಿತಾ ಹಿರೇಮಠ?
1: ಸಂಗೀತ ಒಂದು ಕ್ಷೇತ್ರ ಹೊಸ ಅನುಭವಗಳನ್ನ ನೀಡ್ತಾ ಹೋಗುತ್ತೆ ಮ್ಯಾಮ್. ಅದನ್ನ ನಾವು ಸಕಾರಾತ್ಮಕವಾಗಿ ತಗೋಬೇಕು ಮನೋಭಾವದಿಂದ. ಇಲ್ಲಾಂದ್ರೆ ಏನಾದ್ರು ಏನನ್ನ ಕಲಿತೀವಿ ಅದನ್ನ ಸ್ಟೇಜ್ ಮೇಲೆ ಹಾಡೋವಾಗ ಬೇರೆ ಇರುತ್ತೆ, ನಾವು ಕಲ್ತಿರೋದು ಬೇರೆ ಆಗಿ ಒಂದು ಅನುಭವ ಇರುತ್ತೆ. ಅದನ್ನ ಸ್ಟೇಜ್ ಮೇಲೆ ಹಾಡ್ದಾಗೆ ನಮಗ್ ಗೊತ್ತಾಗುತ್ತೆ ಯಾವ ರೀತಿಯಾದ ವಿವಿಧ ಶೈಲಿಗಳನ್ನ ನಾವು ಅಪ್ಡೇಟ್ ಮಾಡ್ಕೋಬೇಕು, ಯಾವ ರೀತಿ ಕಲಿಬೇಕು, ಆಮೇಲೆ ಒಬ್ಬ ಪ್ರೇಕ್ಷಕ ಯಾವ ರೀತಿ ಒಂದು ಸಾಂಗ್ ಅನ್ನ ತಗೋತಾನೆ ಅಂತ ಪ್ರಾಕ್ಟಿಕಲ್ ಆಗಿ ನಾವು ಹಾಡ್ದಾಗೆ ಗೊತ್ತಾಗೋದು. ಇದನ್ನ ಹೊರತುಪಡಿಸಿ ಸಂಗೀತ ಕ್ಷೇತ್ರದಲ್ಲಿ ಶಿಸ್ತು ಬೇಕು, ಸಹನೆ ಬೇಕು, ಆಮೇಲೆ ಒಂದು ದೊಡ್ಡ ಒಂದು ಲಕ್ಷಣ ಅಂದ್ರೆ ವಿನಯ ಯಾವತ್ತೂ ಇರಬೇಕು. ಕಲಾವಿದನಿಗೆ ಒಂದು ಮೂಲ ಒಂದು ಲಕ್ಷಣ ಅಂತಂದ್ರೆ ವಿನಯ, ಅದು ಒಂದು ಬೆಳವಣಿಗೆಗೆ ಮೂಲ. ಹೌದು.
0: ಸೊ ಸಂಗೀತ ಕ್ಷೇತ್ರ ತಾಳ್ಮೆ, ಸಹನೆ, ವಿನಯ ಎಲ್ಲವನ್ನ ನಿಮ್ಗೆ ಕಲಿಸ್ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀರಿ.
1: ಹೌದು ಮೇಡಮ್.
0: ಅಯ್ಯೋ, ನಾನು ಯಾಕಾದ್ರೂ ಹೇಳಿ ಹೇಳಿ.
1: ನಿರಂತರ ಅಭ್ಯಾಸನೂ ಇರಬೇಕು ನಮ್ಮ ಜೀವನದಲ್ಲಿ,
0: ನಿರಂತರವಾದಂತ ಕಲಿಕೆ ಯಾವತ್ತಿಗೂ ಕೊನೆ ಇಲ್ಲ ಸಂಗೀತ ಕ್ಷೇತ್ರಕ್ಕೆ. ನನಗೊಂದು ಅನುಮಾನ ಏನ್ ಗೊತ್ತಾ ವನಿತಾ ಅವರೇ, ಅಯ್ಯೋ ನಾನು ಯಾಕಾದ್ರೂ ಈ ಕ್ಷೇತ್ರಕ್ಕೆ ಬಂದೆ ಅನ್ನುವಂತ ಭಾವನೆ ಯಾವತ್ತಾದ್ರೂ ನಿಮ್ಗೆ ಬಂದಿದ್ಯಾ?
1: ಖಂಡಿತ ಇಲ್ಲ ಮ್ಯಾಮ್, ಖಂಡಿತ ಇಲ್ಲ. ಸಂಗೀತ ನನ್ನ ಆಸಕ್ತಿಯ ಕ್ಷೇತ್ರ, ಅದಕ್ಕೆ ನನ್ಗೆ ಯಾವತ್ತೂ ಅದ್ ಅನ್ಸಿಲ್ಲ. ಮತ್ತೆ ಅದು ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಡುತ್ತೆ, ಅದನ್ನ ನಾನು ಬಿಡೋಕ್ ಸಾಧ್ಯನೇ ಇಲ್ಲ.
0: ತುಂಬಾ ಪ್ರೀತಿಯಿಂದ ಬೆಳೆಸ್ಕೊಂಡು ಬಂದಿದ್ದೀರಿ.
1: ಹೌದು, ಮನಸ್ಸಿಗೆ ಸಂತೋಷ, ತೃಪ್ತಿ ಎಲ್ಲವನ್ನ ನೀಡಿದೆ ಅದು.
0: ಸೊ ವೃತ್ತಿಯಲ್ಲಿ ಶಿಕ್ಷಕಿ, ಇಂಗ್ಲಿಷ್ ಶಿಕ್ಷಕಿ ವನಿತಾ ಅವರು, ಪ್ರವೃತ್ತಿಯಲ್ಲಿ ಗಾಯಕಿ, ಎರಡನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ವನಿತಾ ಹಿರೇಮಠ?
1: ಅದೊಂದು ದೊಡ್ಡ ಚಾಲೆಂಜ್ ಮ್ಯಾಮ್, ಅಂದ್ಕೊಂಡಷ್ಟು ಸುಲಭ ಅಲ್ಲ. ಆದ್ರೆ ಒಬ್ಬ ಮಹಿಳೆಯಾಗಿ ಹೇಗೆ ಹೆಂಡತಿ, ತಾಯಿ, ಶಿಕ್ಷಕಿ, ಕಲಾವಿದೆಯಾಗಿ ಎಲ್ಲ ಒಂದು ಪಾತ್ರವನ್ನ ನಿರ್ವಹಿಸ್ಬೇಕಾಗತ್ತೆ ಜೀವನದಲ್ಲಿ. ನಿರ್ವಹಿಸ್ತಾ ಇದ್ದಾಗ ನಾವು ಏನಂದ್ರೆ ನಾವು ಸಂಗೀತ ಕ್ಷೇತ್ರಕ್ಕೆ ಬಂದಾಗ ಇದೆಲ್ಲ ಮರ್ತೋಗುತ್ತೆ ಮ್ಯಾಮ್. ಏನಂದ್ರೆ ಯಾವುದೇ ಒತ್ತಡ ಇರ್ಲಿ, ಎಲ್ಲೇ ಇರ್ಲಿ, ನಾವು ಸಂಗೀತ ಹಾಡ್ತಾ ಇದ್ದಾಗೆ ನಾವು ಅಲ್ಲಿ ಈ ಪ್ರಪಂಚವನ್ನ ಮರೆತು ಹಾಡ್ತಾ ಇದ್ದೀವೇನೋ ಅನ್ನೋ ಸಂತೋಷವನ್ನ ಅದ ನೀಡ
0: ಒಂದ್ ರೀತಿ ಬೇರೆ ಸಮಸ್ಯೆಗಳಿಗೆ ಹೀಲಿಂಗ್ ಅಂತ ಹೇಳ್ತಾ ಇದೀರಾ ನಿಮ್ ಸಂಗೀತ?
1: ಹೌದು, ಖಂಡಿತ ಮೇಡಮ್, ಖಂಡಿತ.
0: ತುಂಬಾ ಜನ ಹೆಣ್ಮಕ್ಳು ಇದಾರೆ, ವೃತ್ತಿ ಪ್ರವೃತ್ತಿ ಎಲ್ಲಾ ಇಟ್ಕೊಂಡಿರ್ತಾರೆ, ಬೇರೆ ಬೇರೆ ಪ್ರವೃತ್ತಿಗಳಿರುತ್ತೆ, ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ಬೇರೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರ್ಬೋದು, ಎಲ್ಲ ಇರ್ಬೋದು. ಒಂದೊಂದ್ ಸಾರಿ ಡೌನ್ ಆಗ್ಬಿಡ್ತಾರೆ, ಅಯ್ಯೋ ಸಾಕಾಯ್ತು, ಸಾಕಪ್ಪ, ನನ್ ಕೈಲಿ ಮಾಡಕ್ ಆಗಲ್ಲ ಅಂತ. ಅಂತ ನಮ್ಮಂತ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಿ?
1: ಅಂತ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ,

0: ಈಗ ನಾನು ಕ್ಲಾಸ್ ಬಂದ ತಕ್ಷಣ ಹೇಳ್ತಾ ಇರ್ತೇನೆ, ನೀವು ಹೆಣ್ಮಕ್ಳು ಕಲಿತೇನೆ ಅಂದ್ರೆ ತುಂಬಾ ಖುಷಿ ನನಗೆ ಅಂತ. ನೀವು ಕೆಲವು ಪ್ರಶ್ನೆನ ಫಸ್ಟ್ ಹಾಕ್ತಾರ ಅವರು ಅಂದ್ರೆ ಕೇಳ್ತಾರ ನಮಗೆ ಈ ಏಜ್ ಅಲ್ಲಿ ಕಲಿಬಹುದಾ ಅಂತ. ಖಂಡಿತ ಕಲಿಯರಿ, ಯಾವುದೇ ಮಿತಿ ಇಲ್ಲ ಸಂಗೀತ ಕಲಿಯೋದಕ್ಕೆ. ವಿದ್ಯೆ ಯಾವುದೇ ವಿದ್ಯೆ ಕಲಿಯೋಕೆ ಮಿತಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಏನಂದ್ರೆ ನನ್ನ ನೋಡಿ ನಾನು ಈ ಏಜ್ ಅಲ್ಲಿ ಕಲಿತಾ ಇದ್ದೀನಿ ಅಂತಾನೆ ಹೇಳ್ತೇನೆ
1: ಮೇಡಮ್. ಮನೆಯಲ್ಲಿ ಯಾರ್ಯಾರು ಇದ್ದೀರಿ?
0: ನಾನು ನನ್ನ ಹಸ್ಬೆಂಡ್, ಇಬ್ರು ಮಕ್ಕಳು ಮೇಡಮ್ ನಾವಿರೋದು. ಮಗ ಫಿಫ್ತ್ ಓದ್ತಾ ಇದ್ದಾನೆ, ಮಗಳು ಥರ್ಡ್ ಸ್ಟ್ಯಾಂಡರ್ಡ್. ನನ್ನ ಹಸ್ಬೆಂಡ್ ಅವ್ರಿಗೆ ಬಿಸ್ನೆಸ್ ಇದೆ, ಹೀಗೆ ನಡೀತಾ ಇದೆ. ನಮ್ ತಾಯಿ ಮತ್ತೆ ತಂದೆ ಇಲ್ಲ ಈಗ. ತಾಯಿ ತಂದೆ ತುಂಬಾ ಒಂದು ಬೆಂಬಲಕ್ಕೆ ನಿಂತಿದ್ರು ಸಂಗೀತ ಕಲಿಯುವಾಗ.
1: ನಿಮ್ಮನ್ನ ನೀವು ಚೆನ್ನಾಗಿ ಎಕ್ಸಾಂಪಲ್ ಕೊಡ್ಬೋದು.
0: ಹೌದು, ನನ್ನ ಬೆಂಬಲಕ್ಕೆ ನನ್ನ ಕುಟುಂಬ ಇದೆ ಅನ್ನೋದು ಒಂದು ದೊಡ್ಡ ಖುಷಿ ಮೇಡಮ್. ಅದಕ್ಕಿಂತ ಸೌಭಾಗ್ಯ ಎಲ್ಲೂ ಸಿಗೋದಿಲ್ಲ.
1: ಕುಟುಂಬದ ಒಂದು ಸಂಪೂರ್ಣ ಬೆಂಬಲ ಸಿಕ್ಬಿಟ್ರೆ ಮಹಿಳೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾಳೆ ಅಲ್ವಾ?
0: ಹೌದು ಖಂಡಿತ ಮೇಡಮ್, ಹೌದು. ಆಧುನಿಕ ಯುಗದಲ್ಲಿ ಏನಂದ್ರೆ ಮನೆ ಮತ್ತೆ ಕೆಲಸ ಎರಡನ್ನ ಬ್ಯಾಲೆನ್ಸ್ ಮಾಡ್ಲೇಬೇಕಾಗುತ್ತೆ ಮಹಿಳೆ ಅಂತಂದಾಗ. ಅವ್ರಿಗೆ ಇಂತ ಒತ್ತಡದ ಒಂದು ಪರಿಸ್ಥಿತಿಯಲ್ಲಿ ಸಂಗೀತ ಕಲ್ತ್ರೆ ಅದರಿಂದ ಬೇರೆ ಪ್ರಪಂಚದಲ್ಲೇ ಇರ್ತಾರೆ, ಒತ್ತಡದಿಂದ ಆಚೆ ಬರ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೇನೆ.
1: ಹೌದು ನೋಡಿ, ಅದಕ್ಕೆ ಅನ್ಸುತ್ತೆ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಸಂಗೀತಕ್ಕೆ ಒಲವನ್ನ ಕೊಡ್ತಾ ಇದ್ರು, ಹೆಣ್ಣು ಮಕ್ಕಳು ಕಲಿಲೇಬೇಕು ಅಂತ.
0: ಹೌದು ನಿಜ ಮೇಡಮ್, ಹೌದು.
1: ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ಕಲಿಸ್ತಾ ಇದ್ದೀರಾ?
0: ಮಕ್ಕಳಿಗೂ ಕಲಿಸ್ತಾ ಇದ್ದೀನಿ ಮೇಡಮ್, ಅವರು ಹಾಡ್ತಾರೆ.
1: ಏನಾದ್ರು ಭೇದ ಭಾವ ಮಾಡ್ತಾ ಇದೀರಾ, ಮಗನ್ ಕಲಿಸಬಾರ್ದು ಮಗಳ ಕಲಿಸ್ಬೇಕು ಆ ತರ ಏನಾದ್ರು ನೀವು?
0: ಇಲ್ಲ ಮೇಡಮ್, ಭೇದ ಭಾವ ಏನು ಇಲ್ಲ, ಭೇದ ಭಾವ ಯಾವುದು ಇಲ್ಲ. ಸಂಗೀತಕ್ಕೆ ಭೇದ ಭಾವ ಇಲ್ಲ ಅಂದ್ರೆ ನಮಗೂ ಇಲ್ಲ, ಯಾವ್ದು ಭೇದ ಭಾವ ಇಲ್ಲ.
1: ಹೀಗೆ ಇರ್ಲಿ, ವನಿತಾ ಹಿರೇಮಠ ಅವರನ್ನ ಒಬ್ಬ ರೀತಿ ರೋಲ್ ಮಾಡೆಲ್ ಆಗಿ ತೆಗೆದುಕೊಂಡು ನೋಡಿ, ಎರಡು ಮಕ್ಕಳು, ಸಂಸಾರ, ಅಪ್ಪ ಅಮ್ಮ, ಒಂದು ವೃತ್ತಿ ಪ್ರವೃತ್ತಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಕುಟುಂಬದ ಸಪೋರ್ಟ್ ಅನ್ನ ತೆಗೆದುಕೊಂಡು ಆಗಲ್ಲ ಅನ್ನುವಂತ ಒಂದು ವರ್ಗ ಇದೆ ಮಹಿಳೆಯರ ವರ್ಗ. ಅವರು ಒಂದ್ ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಬಂದು ಇದನ್ನೆಲ್ಲ ಸರಿ ಮಾಡ್ಕೊಳ್ಬಹುದಲ್ವಾ?
0: ಹೌದು ಮೇಡಮ್, ಖಂಡಿತ. ಆಗಲ್ಲ ಅನ್ನೋ ಪದನೇ ಬರಬಾರ್ದು ಮಹಿಳೆಯರಿಗೆ, ಅವ್ರಿಗೆ ಒಂದ್ ಶಕ್ತಿ ಇರುತ್ತೆ, ಆ ದೈವಿಕ ಶಕ್ತಿ ದೇವರೇ ಕೊಟ್ಬಿಟ್ಟಿರ್ತಾನೆ, ಅದನ್ನ ಹಿಡ್ಕೊಂಡ್ ಮುಂದೆ ಬರ್ಬೇಕು ಅಷ್ಟೇ. ನನ್ಗೆ ಆಗತ್ತೆ ಅಂತ ಅನ್ನೋ ಅವ್ರು ಅನ್ಕೊಂಡ್ಬಿಟ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು.
1: ವನಿತಾ ಹಿರೇಮಠ ಅವರೇ, ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಗೆ ನೀವ್ ಯಾವ್ದಾದ್ರು ಒಂದು ಗೀತೆಯನ್ನ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿದ್ರೆ?
0: ಎಂ ಎನ್ ವ್ಯಾಸರ ಅವರು ರಚನೆ ಮಾಡಿದ ಇಂದು ವಿಶ್ವನಾಥ್ ಮೇಡಮ್ ಸಂಗೀತ ನೀಡಿದಾರ ಮ್ಯಾಮ್, ಅದೊಂದು ಭಾವಗೀತೆಯನ್ನ ಎಲ್ಲ ಮಹಿಳೆಯರಿಗೆ ಅರ್ಪಿಸ್ತೇನೆ. ಇದರ ಅರ್ಥವನ್ನ ತಿಳ್ಕೊಂಡ್ರೆ ಮಹಿಳೆಯರು ಏನಾದ್ರೂ ನಾನು ಸಾಧನೆ ಮಾಡಬಹುದು, ನಾನು ಈಗಿರೋ ಪರಿಸ್ಥಿತಿಯಿಂದ ಹೊರ ಬರಬಹುದು ಅನ್ನೋದು ಅನಿಸುತ್ತೆ ಅವ್ರಿಗೆ.
1: ದಯವಿಟ್ಟು
0: ನನಗನ್ಸುತ್ತೆ, ನನಗನ್ಸಿತ್ತು, ಅದಕ್ಕೋಸ್ಕರ ಹಾಡ್ತಾ ಇದ್ದೇನೆ.
1: ಖಂಡಿತ ಹೇಳಿ ಹೇಳಿ.

0: ಸಂಯುಕ್ತ ಮಾತುಕತೆಯ ಪರಿಮಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ. ಆತ್ಮೀಯರೇ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಗಾಯಕಿ ವನಿತಾ ಹಿರೇಮಠ್ ಅವರು. ವನಿತಾ ಅವರೇ, ನಿಜವಾಗ್ಲೂ ಒಬ್ಬ ಹಾಡುಗಾರನಿಗೆ ಇರಬೇಕಾದಂತಹ ಮುಖ್ಯ ಗುಣಗಳು ಯಾವುದು ಅಂತ ನೀವು ಹೇಳ್ತೀರಿ?
1: ಸಂಗೀತದ ಮೇಲೆ ಪ್ರೀತಿ ಇರ್ಬೇಕು ಮೇಡಮ್. ಪ್ರೀತಿ ಇದ್ರೆ ಇನ್ನೆಲ್ಲದಕ್ಕೂ ಅಡಿಪಾಯ ಆಗತ್ತೆ. ಮೊದಲನೇದಾಗಿ ಅವ್ರಿಗೆ ಇಷ್ಟ ಆಗ್ಬೇಕು ಸಂಗೀತ, ಪ್ರೀತಿ ಇರಬೇಕು. ಎರಡನೇದಾಗಿ ವಿನಯ ಇರ್ಬೇಕು ಅವ್ರಿಗೆ, ಮತ್ತೆ ಸಹನೆ ಇರ್ಬೇಕು, ಕಲಿಬೇಕು ಅಂತ ನಿರಂತರತೆ ಇರ್ಬೇಕು, ಕಲಿತಾ ಹೋಗ್ಬೇಕು, ನಿರಂತರ ಅಭ್ಯಾಸ ಮಾಡ್ಬೇಕು ದಿನ. ಮತ್ತೆ ಹೆಚ್ಚಾಗಿ ಕೇಳ್ಬೇಕು ಹಾಡುಗಳನ್ನ, ಮತ್ತೆ ಎಲ್ಲ ರೀತಿಯ ಶೈಲಿಗಳನ್ನ ಕೇಳೋ ಒಂದು ಮನೋಧರ್ಮ ಇರ್ಬೇಕು ಅವ್ರಿಗೆ. ನಾನು ಹೆಚ್ಚಾಗಿ ಹೇಳುವಾಗ ಆಕಾಶವಾಣಿನ ಕೇಳ್ತಿದ್ದೆ ತುಂಬಾ, ಅದು ಕೇಳ್ತಾ ಕೇಳ್ತಾ ಏನೋ ರೂಢಿಯಾಗಿದೆ, ಕೇಳುವ ಗುಣವೇ ಇರೋದಿಲ್ಲ ಈಗಿನ ಮಕ್ಕಳಿಗೆ. ಹಿಂಗ್ ಹೇಳದ ಕೂಡ್ಲೆ ಹಾಡ್ಬಿಡ್ಬೇಕು ಅಂತ ಇಲ್ಲ, ಕೇಳೋ ಗುಣ ಹೆಚ್ಚಾಗಿರ್ಬೇಕು. ಆಮೇಲೆ ಧ್ವನಿ ಸಂರಕ್ಷಣೆಯನ್ನ ಮಾಡ್ಕೋಬೇಕು ಮೇಡಮ್ ಖಂಡಿತವಾಗಿ.
0: ಹೇಗ್ ಮಾಡ್ಕೊಳ್ಳೋದು ಧ್ವನಿ ಸಂರಕ್ಷಣೆಯನ್ನ?
1: ಈಗಿನ ಒಂದು ಜಂಕ್ ಫುಡ್ ಗಳನ್ನ ಖಂಡಿತ ಅವಾಯ್ಡ್ ಮಾಡ್ಬೇಕು ಮ್ಯಾಮ್. ಚಾಕ್ಲೇಟ್ ತಿನ್ಬೋದಾ, ಐಸ್ ಕ್ರೀಮ್ ತಿನ್ಬೋದಾ ಹೇಳ್ತಾರೆ. ಕಾರ್ಯಕ್ರಮಗಳ ಒಂದು ಮುಂಚೆ ಅದನ್ನ ಮಾಡದೇ ಇದ್ರೆ ಒಳ್ಳೇದು. ಹೇಳದೇ ಬೇಡ ಅಂತ ಹೇಳೋದಕ್ಕಾಗಲ್ಲ ಮಕ್ಕಳಿಗೆ, ಆದಷ್ಟು ಕಡಿಮೆ ಮಾಡಿ.
0: ಹಾಗಾದ್ರೆ ವನಿತಾ ಅವರು ಜಂಕ್ ಫುಡ್ ಗಳ ಆಸೆ ಇಲ್ಲ ಅಂತ ಅನ್ಕೊಳ್ತೀನಿ, ಹೌದಾ?
1: ಇಲ್ಲ ಮೇಡಮ್.
0: ಆಸೆ ಪಟ್ರು ತಿನ್ನಕ್ಕಾಗಲ್ಲ ಬಿಡಿ. ಸಿಂಗರ್ ಆಗ್ಬೇಕು ಅಂದ್ರೆ ಸ್ವಲ್ಪ ಬಿಡಬೇಕು, ಕೆಲವೊಂದನ್ನ ತ್ಯಾಗ ಮಾಡ್ಬೇಕು.
1: ಹೌದು, ಖಂಡಿತ ತ್ಯಾಗ ಮಾಡ್ಬೇಕು.
0: ನೀವ್ ಹೇಳದಂತೆ ಎಲ್ಲಾ ಗುಣಗಳ ಜೊತೆ ತ್ಯಾಗ ಅನ್ನೋದು ಇರ್ಬೇಕು, ಊಟದ ತ್ಯಾಗ.
1: ಹೌದು, ಖಂಡಿತ ಇರ್ಬೇಕು.
0: ಹೊಸದಾಗಿ ಸಂಗೀತ ಕ್ಷೇತ್ರಕ್ಕೆ ಈಗ ಹೆಜ್ಜೆ ಇಡ್ತಾ ಇರ್ತಾರೆ, ಏನೋ ಒಂದಷ್ಟು ಗೆಲುವುಗಳನ್ನ ಕೂಡ ಕಾಣ್ತಾ ಇರ್ತಾರೆ ಅವ್ರಿಗೆ, ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು, ನಿಮ್ಮ ಹಿತನುಡಿಗಳನ್ನ ತಿಳಿಸ್ಕೊಡೋದಕ್ಕೆ ಸಾಧ್ಯನಾ?
1: ಹೌದು, ಖಂಡಿತ. ಅಂದ್ರೆ ಸಂಗೀತ ಅಂದಾಗ ಒತ್ತಡದಿಂದ ಹಾಡಕ್ ಬರ್ಬೇಡಿ, ಯಾಕಂದ್ರೆ ಅದು ಒಂದಷ್ಟು ಮನಃಶಾಂತಿಗೆ ಅಂತ ಬನ್ನಿ. ಯಾಕಂದ್ರೆ ಅದು ನೀಡುತ್ತೆ, ನೀವು ಕಲಿತಾ ಓ ನಾನು ಇದನ್ನ ಹಾಡ್ಲೇಬೇಕು, ಇದಕ್ ಪ್ರಸ್ತುತಪಡಿಸ್ಲೇಬೇಕು ಅಂತ ಒತ್ತಡದಿಂದ ಹಾಡ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದು ನಾವು ಸಂಗೀತ

0: ಅಂತ ಒಂದು ಹವ್ಯಾಸವಾಗಿ ಅಲ್ಲ, ನಾನು ಮನಸ್ಸಿನ ಒಂದು ಬೆಳವಣಿಗೆ ಒಂದು ಭಾಗವಾಗಿ ಕಲಿಯಿರಿ ಅಂತ ಹೇಳ್ತೇನೆ. ಯಾಕಂದ್ರೆ ಈಗ ನಾನು ನೋಡ್ತೀನಿ, ನನ್ನ ಪೇರೆಂಟ್ಸ್ ಪೇರೆಂಟ್ಸ್ ಹೇಳಕ್ ಇಷ್ಟಪಡ್ತೀನಿ, ಏನಾದ್ರು ಒತ್ತಡದಿಂದ ತಂದು ಕೂರಿಸ್ತಾರೆ ಮಕ್ಕಳನ್ನ, ಹಾಗೆ ಮಾಡಿದ್ರೆ ಕಲಿಯೋದಿಲ್ಲ ಮಕ್ಕಳು.
1: ಹೌದು, ಅವ್ರಿಗೆ ಇಷ್ಟ ಇದೆಯಲ್ವಾ, ನೋಡಿ ಕರ್ಕೊಂಡ್ ಬರ್ಬೇಕಲ್ವಾ.
0: ಹೌದು, ನೋಡಿ ಕರ್ಕೊಂಡ್ ಬರ್ಬೇಕು. ಆಮೇಲೆ ಎರಡು ಕ್ಲಾಸ್ ಆದ ತಕ್ಷಣ ಮಗು ಒತ್ತಡ, ಇದನ್ನ ಕಲ್ತ್ಬಿಡು ರಿಯಾಲಿಟಿ ಶೋ ಅಲ್ಲಿ ಹಾಡ್ಬಿಡು ಅಂತ. ಆ ರೀತಿ ಮಾಡೋದ್ರಿಂದ ಮಕ್ಕಳ ಒಂದು ಮನಸ್ಸಿನ ಮೇಲೆ ಪ್ರಭಾವ ಆಗುತ್ತೆ, ಬೀರುತ್ತೆ ಅದು. ಆಮೇಲೆ ಇನ್ನ ಏನು ಒಂದಿಷ್ಟು ಪೇರೆಂಟ್ಸ್ ಮಾಡ್ತಾರಂದ್ರೆ, ಎಕ್ಸಾಮ್ ಇದೆ ಮೇಡಮ್ ಅಂತ ಬಿಡಿಸ್ಬಿಡ್ತಾರೆ. ಆ ಒಂದಿಷ್ಟು ಅಂದ್ರೆ ಕಲಿತಾ ಇರ್ತಾರೆ ಮಕ್ಕಳು, ಅವ್ರಿಗೆ ಆಸಕ್ತಿ ಸಹ ಇರುತ್ತೆ. ಆ ಒಂದು ಎಕ್ಸಾಮ್ ಇದೆ ಆ ಟೈಮಲ್ಲಿ ನಾವು ಕಲ್ಸಲ್ಲ ಅಂತ ಬಿಡಿಸ್ಬಿಡ್ತಾರೆ.
1: ಕಂಟಿನ್ಯೂಟಿ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದೀರಾ?
0: ಕಂಟಿನ್ಯೂಟಿ ಹೋಗ್ಬಿಡುತ್ತೆ. ಹೌದು, ಕಲಿಕೆ ಒಂದು ನಿರಂತರ ಆಗಿರೋದ್ರಿಂದ ಆ ಒಂದು ಕಂಟಿನ್ಯೂಟಿ ಹೋದಾಗ ಕಲಿಯೋ ಮಗುನು ಅದನ್ನ ಬಿಟ್ಟು ಬಿಡುತ್ತೆ. ಅದನ್ನ ಒತ್ತಡ ಹಾಕ್ಬೇಡಿ ಯಾವುದೇ ರೀತಿಯಾಗಿ. ಇಲ್ಲ, ಈ ರೀತಿ ಅಂದ್ರೆ ಎರಡು ರೀತಿ ಒತ್ತಡಗಳು ಬೇಡ ಅಂತ ಹೇಳ್ತಾ ಇದ್ದೀನಿ. ಒಂದು ಕಲಿ ಅಂತ ರಿಯಾಲಿಟಿ
1: ಶೋಗೋಸ್ಕರ ಮುಕ್ತರಾಗ್ಬೇಕು ಅಂತಾನೆ ಸಂಗೀತದ ಮೊರೆ ಹೋಗ್ತಿವಿ, ಇನ್ನು ಹೆಚ್ಚು ಒತ್ತಡ ಯಾಕೆ ಅಂತ ಅಲ್ವಾ?
0: ಹೌದೌದು, ಅದೇ ಪ್ರಶ್ನೆ. ಹೌದು,
1: ವನಿತಾ ಅವರೇ ನೋಡಿ, ನಿಮ್ಮ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮ ಕೇಳುಗರಿಗಾಗ್ಲೇ ತುಂಬಾ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿದೆ, ಇಷ್ಟವಾಗ್ತಿದೆ ಕಾರ್ಯಕ್ರಮ. ನಿಮ್ ಧ್ವನಿ ಇಷ್ಟ ಆಯ್ತು, ಆದ್ರೆ ಯಾವ ಊರ್ನವ್ರು ಗೊತ್ತಾಗ್ಲಿಲ್ಲ ಅಂತ ನಿಮ್ ಊರನ್ನ ಕೇಳ್ತಾ ಇದಾರೆ.
0: ನಂದು ಮೂಲತಃ ಬಂದು ನನ್ ಬಾಗಲಕೋಟೆ ಜಿಲ್ಲೆಯ ಹನುಗೊಂದ ತಾಲೂಕಿನ ತಿಮ್ಮಾಪುರ ಗ್ರಾಮ ಅಂತ. ನಾನು ಹುಟ್ಟಿದ್ದು ಅಲ್ಲೇ, ನಂತರ ನಾನು ಬೆಳೆದಿದ್ದು, ನನ್ನ ಶಿಕ್ಷಣ ಎಲ್ಲ ಬೆಂಗಳೂರಿನಲ್ಲೇ ಆಗಿತ್ತು.
1: ಸದ್ಯಕ್ಕಿರೋದು ಬೆಂಗಳೂರಲ್ಲಿ ಬಾಗಲಕೋಟೆಯವರು?
0: ಹೌದು ಮೇಡಮ್.
1: ಮತ್ತೆ ನಮ್ಮ ಮತ್ತೊಬ್ರು ಕೇಳಗರು ಹೇಳ್ತಿದ್ದಾರೆ, ನಿಮ್ಮ ಧ್ವನಿ ತುಂಬಾ ಚೆನ್ನಾಗಿದೆ, ಈಗಷ್ಟೇ ಯೂಟ್ಯೂಬ್ ಅಲ್ಲಿ ಹಾಕಿ ಸರ್ಚ್ ಮಾಡ್ಬಿಟ್ಟೆ ನೋಡಿ, ನಿಮ್ಮ ಸಂಗೀತ ಪಯಣ ಚೆನ್ನಾಗಿ ಮುಂದುವರಿಲಿ ಅಂತ ಕೂಡ ಹೇಳ್ತಾ ಇದ್ದಾರೆ.
0: ಧನ್ಯವಾದಗಳು ಮೇಡಮ್. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಕೇಳಿ ಖಂಡಿತ, ನನಗೆ ಖುಷಿ ಆಯ್ತು.
1: ನೋಡಿ, ನಿಮ್ಮ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಕೇಳ್ತಾ ಇದೀವಿ, ಮತ್ತಷ್ಟು ಸಂದೇಶಗಳು ಬಂದಿವೆ, ಎಲ್ಲರೂ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ನೋಡಿ, ಆಕಾಶವಾಣಿ ಅಂತ ಹೇಳಿದಾಗ ನಿಮಗೆ ಬರುವಂತ ನೆನಪುಗಳು, ಖುಷಿ, ಸಂಭ್ರಮ ಯಾವ ರೀತಿ ಯಾವ್ದಿದೆ
0: ಅಂದ್ರೆ, ನಾನು ಆಗ್ಲೇ ಹೇಳಿದೆ, ನಮ್ ತಾಯಿ ತುಂಬಾ ಕೇಳೋರು ಮೇಡಮ್, ಕುತ್ಕೊಂಡು ರೇಡಿಯೋ ಹಾಕೊಂಡು ಅವ್ರು ಹಾಡೋರು, ಕಲ್ತಿಲ್ಲ ಹಾಡೋರು. ನಾನು ಅದಕ್ಕೆ ಹೇಳ್ತೀನಿ ಎಲ್ಲ ತಾಯಂದ್ರು, ಕೇಳಿ ಹಾಡಿ.
1: ಈಗ ನಾವು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ವನಿತಾ ಹಿರಿಮಠ ಅವರೇ, ನಾವು ನಿಮ್ಮ ಇಷ್ಟದ ಹಾಡನ್ನ ಹೇಳಿ ನಾವು ಪ್ರಸಾರ ಮಾಡ್ತೀವಿ ಅಂತೆಲ್ಲ ಹೇಳ್ತಿರ್ತೀವಿ. ನಾನ್ ತುಂಬಾ ಹಾಡುಗಳನ್ನ ನಿಮ್ಮಿಂದ ಕೇಳಿದೆ, ಈಗ ನಿಮ್ಗೆ ಯಾವ ಹಾಡು ಇಷ್ಟ ಹೇಳಿ.
0: ನನಗೆ ತುಂಬಾ ಇಷ್ಟವಾದ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಸಾಂಗ್ ತುಂಬಾ ಇಷ್ಟ ಮೇಡಮ್, ನಮ್ ಗುರುಗಳದು, ಡಾಕ್ಟರ್ ಅಂಶಲ್ ಗುರುಗಳದು.
1: ಸೊ ನಾನು ಅದನ್ನ ಪ್ರಸಾರ ಮಾಡ್ತೀನಿ, ಅದಕ್ಕೆ ಮುಂಚೆ ನಾನು ಅದನ್ನ ನಿಮ್ಮ ಧ್ವನಿನಲ್ಲಿ ಕೇಳಲೇಬೇಕು.
0: ಹಾಡ್ತೇನೆ.

0: ವನಿತಾ ಹಿರೇಮಠ ಅವರ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡಿದ್ವಿ. ಖುಷಿ ಆಯ್ತಾ ವನಿತಾ ಅವರೇ?
1: ತುಂಬಾ ಖುಷಿ ಆಯ್ತು ಮೇಡಮ್.
0: ನೋಡಿ, ನಿಮ್ಮ ಹತ್ರ ಹಾಡನ್ನ ಹಾಡಿಸಿ ನಿಮ್ಮ ಇಷ್ಟದ ಹಾಡನ್ನ ನಾನು ನಿಮ್ಗೆ ಕೇಳಿಸಿದ್ವಿ, ಇದೇ ನಮ್ಮ ಆಕಾಶವಾಣಿಯ ವಿಶೇಷ. ನೋಡಿ, ಇವಾಗ ಈಗಂತೂ ನೋಡಿ AI ಯುಗ ಬಂದ್ಬಿಟ್ಟಿದೆ, ಎಲ್ಲದಕ್ಕೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾ ಇರ್ತಾರೆ ಅಲ್ವಾ, ಸಂಗೀತ ಕ್ಷೇತ್ರದಲ್ಲೂ ಸಹ ಬದಲಾವಣೆಗಳು ಏನಾದ್ರೂ ಆಗಿದ್ಯಾ ಇದರಿಂದ?
1: ಖಂಡಿತ ಆಗಿದೆ ಮ್ಯಾಮ್. ಅಂದ್ರೆ ಮ್ಯೂಸಿಕ್ ರೆಕಾರ್ಡಿಂಗ್ ಇರ್ಲಿ, ಎಡಿಟಿಂಗ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸೃಷ್ಟಿ ಮಾಡೋದು, ಅದೆಲ್ಲ ತುಂಬಾ ಸುಲಭ ಆಗ್ಬಿಟ್ಟಿದೆ ಮತ್ತೆ ವೇಗವಾಗಿ ಆಗ್ತಾ ಇದೆ AI ಇಂದ. ಆದ್ರೆ ಅದರಿಂದ ಏನು ಬೆನಿಫಿಟ್ ಇದೆ ಅಂದ್ರೆ, ಹೊಸ ಒಂದು ಕಲಾವಿದರಿಗೆ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡೋ ಅವಕಾಶ ಇದೆ. ಮತ್ತೆ ಏನಂದ್ರೆ ಫೇಸ್ಬುಕ್, ಯೂಟ್ಯೂಬ್ ಈ ಮೂಲಕ ಒಂದು ತಂತ್ರಜ್ಞಾನದ ಮೂಲಕ ಮುಂದೆ ಬರ್ತಾ ಇದ್ದಾರೆ ಕೂಡ. ಹಾಗೆ ಒಂದು ಇನ್ನೊಂದು ಹೇಳೋಕ್ ಇಷ್ಟಪಡ್ತೇನೆ, ಅಂದ್ರೆ ನೈಜ ಪ್ರತಿಭೆಗಳು ಯಾವ ತಂತ್ರಜ್ಞಾನ ಬಳಸಿದ್ರು ಅಥವಾ ಇಲ್ದೇನೋ ಅವರ ಒಂದು ಪ್ರತಿಭೆಯನ್ನ ಹಿಂದೆ ಹಾಕೋಕ್ ಸಾಧ್ಯ ಇಲ್ಲ. ನೈಜ ಪ್ರತಿಭೆಗಳು ಹೇಗಿರ್ತಾರೆ, ಯಾವ ತಂತ್ರಜ್ಞಾನ ಏನು ಬೇಕಾಗಿಲ್ಲ ಮೇಡಮ್, ಅವರು ಸಹ ಮುಂದಕ್ಕೆ ಬಂದೇ ಬರ್ತಾರೆ.
0: ಸೊ ಎಷ್ಟೇ ಹೊರಗಿನ ತಂತ್ರಜ್ಞಾನ ಬಂದ್ರೂ ಸಹ ಇದು ಕಲೆಯಲ್ಲಿ ಹೋಗಲ್ಲ ಅಂತಿದ್ದೀರಾ?
1: ಸೃಜನಶೀಲತೆ ಬಹಳ ಮುಖ್ಯ,
0: ಮುಖ್ಯ,
1: ಬದಲಾಯಿಸಲು ಸಾಧ್ಯ ಇಲ್ಲ ಅಂತ.
0: ನಿಜವಾಗಿ. ಈಗ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತೀನಿ, ಫ್ರಾಂಕ್ ಆಗಿ ಉತ್ತರ ಕೊಡ್ಬೇಕು ವನಿತಾ ಹಿರೇಮಠ ಅವ್ರೆ. ನೀವು ನೋಡಿ, ಈಗ 44:49 ಆಗಿದೆ, ಇನ್ ಒಂದು ನಿಮಿಷದಲ್ಲಿ ನಿಮ್ ಎದುರುಗಡೆ ಅಕಸ್ಮಾತ್ ದೇವ್ರ ಪ್ರತ್ಯಕ್ಷ ಆಗ್ಬಿಡ್ತಾನಪ್ಪ. ಪ್ರತ್ಯಕ್ಷ ಆಗಿ ವನಿತಾಗೆ ಏನ್ ವರ ಬೇಕು ಕೇಳು ಅಂತ ಕೇಳಿ ಒಂದೇ ಒಂದು ನಿಮಿಷದ ಸಮಯ ಕೊಡ್ತಾನೆ, ಏನ್ ವರ ಕೇಳ್ತೀರಿ?
1: ದೇವ್ರು ವರ ಕೇಳದೇನೆ ಕೊಟ್ಬಿಡಿದಾನೆ ಮೇಡಮ್ ಸಂಗೀತ.
0: ಹೌದಾ?
1: ನಿಜವಾಗ್ಲು ನಾನು ಅದನ್ನೇ ಅನ್ಕೋತಾ ಇರ್ತೀನಿ. ಶಿವರಾಮ್ ಕಾರಂತ್ರ ಹೇಳ್ತಾರೆ, ಕೇಳೋದಕ್ಕೆ ಏನಿದೆ ಜೀವನವೇ ಒಂದು ಉಡುಗೊರೆ ಅಲ್ಲವೇ ಅಂತ. ಜೀವನವನ್ನೇ ಕೊಟ್ಬಿಟ್ಟಿದ್ದಾನೆ, ಅವನ್ ಸಂಗೀತವನ್ನೇ ವರವಾಗಿ ಕೊಟ್ಬಿಟ್ಟಿದ್ದಾನೆ. ಅದ್ರ ಮೂಲಕ ಇನ್ನೇನ್ ಕೇಳ್ಕೋಬೇಕು ಗೊತ್ತಿಲ್ಲ. ಆದ್ರೆ ಎಲ್ಲರಿಗೆ ದೇವರು ಉತ್ತಮ ಆರೋಗ್ಯ

0: ಕೊಡ್ಲಿ ಅಂತ ಕೇಳ್ಕೊತೀನಿ.
1: ತುಂಬಾ ದೊಡ್ಡ ಮನ್ಸು ವನಿತಾ ಅವರೇ ನಿಮ್ದು. ನೋಡಿ, ದೇವ್ರು ಬಂದ್ರು ಆಲ್ರೆಡಿ ಕೊಟ್ಬಿಟ್ಟಿದ್ಯಪ್ಪ, ನೀನ್ ಏನು ಏನ್ ಕೇಳ್ಬೇಕು ಗೊತ್ತಾಗ್ತಿಲ್ಲ ಅಂತಿದ್ರೆ, ಆದ್ರೆ ನನ್ಗೊಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಬಿಡಿ, ನನಗೂ ಒಂಚೂರು ಸಂಗೀತ ಬರ್ಲಿ ರೂಪಾ ಮೇಡಮ್ಗೆ ಅಂತ.
0: ಖಂಡಿತ ಮೇಡಮ್, ಸಂಗೀತದ ಮೂಲಕ ನಿಮ್ಗೆ ಏನು ಮನಃಶಾಂತಿ, ಏನು ಒಂದು ಖುಷಿ ಸಿಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ.
1: ನೀವೆಲ್ಲ ಹಾಡೋದ್ ನೋಡಿದ್ರೆ ನಿಜವಾಗ್ಲೂ ಕಲಿಬೇಕು ಅಂತ ಆಸಕ್ತಿ ಬರ್ತಾ ಇದೆ. ನೋಡೋಣ ಯಾವಾಗ ಕಲಿತೀವಿ ನಾವು ಕೂಡ. ನೋಡಿ, ನಿಮ್ಮ ಸ್ಟೂಡೆಂಟ್ ಅಂತೆ ನಿಮ್ಮ ವಿದ್ಯಾರ್ಥಿ ಜಾಹ್ನವಿ ಅಂತ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ವನಿತಾ ಮೇಡಮ್ ಅವ್ರಿಗೆ ಒಳ್ಳೇದಾಗ್ಲಿ, ತುಂಬಾ ಖುಷಿ ಆಯ್ತು ಅವ್ರು ಮಾತಾಡ್ತಾ ಇರೋದು, ಅವ್ರ ಹಾಡುಗಳನ್ನ ಕೇಳಿ. ನನ್ನ ಕಡೆಯಿಂದ ಅವ್ರಿಗೆ ಗುರು ವಂದನೆ ಅಂತ ಹೇಳ್ತಾ ಇದ್ದಾರೆ.
0: ಥ್ಯಾಂಕ್ ಯು ಜಾಹ್ನವಿ ಪುಟ್ಟ, ಥ್ಯಾಂಕ್ ಯು, ಧನ್ಯವಾದ. ಎಲ್ಲ ನನ್ನ ಸ್ಟೂಡೆಂಟ್ಸ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ, ಎಲ್ಲ ನನ್ನ ಗುರುಗಳಿಗೆ ವಂದನೆ ಅರ್ಪಿಸೋಕ್ ಇಷ್ಟಪಡ್ತೇನೆ.
1: ಥ್ಯಾಂಕ್ ಯು. ಸೊ ವನಿತಾ ಅವರ ಕನಸು, ಕನಸು ಏನಿದೆ ನಿಮ್ಗೆ ಭವಿಷ್ಯದಲ್ಲಿ?
0: ಕನಸು ಅಂತ ಬಂದಾಗ ನಾನು ಈಗ ಕನ್ನಡ ಸಂಗೀತ ಮತ್ತು ಸಂಸ್ಕೃತಿಯನ್ನ ಮೂಲಕ ಅಂದ್ರೆ ಸಂಗೀತದ ಮೂಲಕ ನಮ್ಮ ಹೊಸ ತಲೆಮಾರಿಗೆ ಕಲಿಸ್ಬೇಕು, ತಲುಪಿಸ್ಬೇಕು ಅನ್ನೋ ಆಸೆ ಇದೆ ಮ್ಯಾಮ್, ನನ್ಗೆ ಆ ಕನಸಿದೆ. ಅಂದ್ರೆ ನನ್ನ ಸಂಗೀತಕ್ಕೆ ನನ್ನದೇ ಆದ ಕೊಡುಗೆ ನೀಡಬೇಕು ಅನ್ನೋದು ನನ್ನ ಆಶಯ. ಪ್ರಸ್ತುತದಲ್ಲಿ 5ನೇ ಸಂಗೀತ ಶಾಸ್ತ್ರವನ್ನ ಕಲಿಸ್ತಾ ಇದ್ದೇನೆ. ಅದು 5ನೇ ಸಂಗೀತ ಶಾಸ್ತ್ರಕ್ಕೆ ಡಾಕ್ಟರ್ ಹಂಸಲಿಕ ಗುರುಗಳೇ ಪ್ರವರ್ತಕರು.
1: ಅಂದ್ರೆ
0: ಜನಪದ ಸಂಸ್ಕೃತಿ ಜಗತ್ತಿನ ಎಲ್ಲ ಸಂಸ್ಕೃತಿಯ ತಾಯಿ ಬೇರು ಅಂತ ಕರೀತಾರೆ. ಆ ಜನಪದ ಸಂಗೀತಕ್ಕೆ ಶಾಸ್ತ್ರೀಯ ಸ್ಥಾನಮಾನಗಳನ್ನ ಒದಗಿಸುವ ಪ್ರಯತ್ನವನ್ನ ಡಾಕ್ಟರ್ ಹಂಸಲಿಕ ಗುರುಗಳು ಮಾಡ್ತಾ ಇದ್ದಾರೆ. DNR ಮತ್ತೆ DNG ರೂಪದಲ್ಲಿ ವ್ಯವಸ್ಥಿತವಾಗಿ ಕಲಿಯುವ ಒಂದು ಪ್ರಯತ್ನವನ್ನ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಅಂದ್ರೆ ಆ ಮೂಲಕ ನಾನು ಕೂಡ ಅಂದ್ರೆ ಅದರ ಮೂಲಕ ಮಕ್ಕಳಿಗೆ ಕಲಿಸ್ಬೇಕು ಸಂಗೀತ, ನಮ್ಮ ಕನ್ನಡ ಸಂಗೀತ ಮತ್ತೆ ಸಾಹಿತ್ಯ ಸಂಸ್ಕೃತಿ ಎಲ್ಲ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಶಾಲೆಗಳು ಮತ್ತೆ ಕಾಲೇಜ್ಗೆ ಸಹ ಹೋಗಿ ಆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನಾವು. ಕಲಿಸೋ ಮೂಲಕ ಕನ್ನಡದ ಒಂದು ಅಭಿಯಾನ ಅಂತಾನು ಹೇಳ್ಬೋದು, ಸಂಗೀತದ 5ನೇ ಅಭಿಯಾನ ಅಂತಾನು ಹೇಳ್ಬೋದು ಮೇಡಮ್. ಅದ್ರ ಮೂಲಕ ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ.
1: ತುಂಬಾ ಖುಷಿ ಆಯ್ತು.
0: ಒಂದು ಹಾಡನ್ನ ನಾನು ಹೇಳಕ್ ಇಷ್ಟಪಡ್ತೇನೆ ಇಲ್ಲಿ ಮ್ಯಾಮ್, ಒಂದು 5ನೇ ಒಂದು ಹಾಡನ್ನ ಹೇಳಕ್ ಇಷ್ಟಪಡ್ತೇನೆ.
1: ಹೇಳಿ ಹೇಳಿ ಹೇಳಿ.

ಅಪ್ಪನಂತನೆ ತನ್ನ ಸೊಪ್ಪಿನಂತ ಊಟವಿಲ್ಲವೋ ಒಂದ್ ಕಣ್ ಕಣ್ಣಲ್ಲ ಒಬ್ಬ ಮಗ ಮಗನಲ್ಲ ಚಾಡಿ ಕಿವಿ ಚಂದ ಸುಳ್ಳು ಹೇಳೋಕ್ ಚಂದ ಕೊಲ್ಲೋದ್ಯಾವ್ರಿಗಿಂತ್ಲೂ ಕಾಯಿ.

0: ರೀತಿಯಾದ ಇದನ್ನ ಹಾಡುಗಳು.
1: ಅದ್ಭುತವಾಗಿದೆ, ಅದ್ಭುತವಾಗಿದೆ ವನಿತಾ ಅವರೇ, ತುಂಬಾ ಖುಷಿ ಆಯ್ತು. ಬಹಳಷ್ಟು ರೋಮಾಂಚನ ಆಗ್ತಾ ಇದೆ ನಿಜವಾಗ್ಲೂ.
0: ಧನ್ಯವಾದಗಳು.
1: ನಿಜವಾಗ್ಲೂ ಈ ನಿಮ್ಮೆಲ್ಲ ಕನಸುಗಳು ಸಹ ಆದಷ್ಟು ಬೇಗ ಈಡೇರ್ಲಿ, ನಿಮ್ಮ ಏನು ಭವಿಷ್ಯ ಇನ್ನಷ್ಟು ಉತ್ತಮವಾಗ್ಲಿ, ನಿಮ್ಮೆಲ್ಲ ಶಿಷ್ಯರಿಗೂ ಗುರುವಾಗಿ ನೀವು ಕಲಿಸಬೇಕಾಗಿರುವಂತ ನಿಮ್ಮ ಆಸೆ ಎಲ್ಲವೂ ಸಹ ಈಡೇರ್ಲಿ ಅಂತ ನಾವು ವಿವಿಧ ಭಾರತಿ ಪರವಾಗಿ, ನಮ್ಮೆಲ್ಲ ತಂಡದ ಪರವಾಗಿ, ಹಾಗೆ ಎಲ್ಲಾ ಶ್ರೋತೃ ಬಾಂಧವರ ಪರವಾಗಿ ಹಾರೈಸ್ತೀವಿ.
0: ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೂ, ರೂಪಾ ಮೇಡಮ್, ಲತಾ ಮೇಡಮ್, ಆಕಾಶವಾಣಿ ಎಲ್ಲ ಕುಟುಂಬದ ಸದಸ್ಯರಿಗೆ ನನ್ನ ಮೂಲಕ ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಡ್ತೇನೆ. ನನ್ನ ಒಂದು ಸಂಗೀತವನ್ನ ಮತ್ತೆ ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಈ ಮೂಲಕ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸಂಗೀತ ಕ್ಷೇತ್ರದಲ್ಲಿ ಇನ್ನು ಮುಂದುವರಿಸೋಕೆ ಒಂದು ಪ್ರೇರಣೆಯನ್ನ ನೀಡಿದ್ದೀರಾ. ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ.
1: ಧನ್ಯವಾದಗಳು ವನಿತಾ ಹಿರೇಮಠ ಅವರೇ, ಆಲ್ ದಿ ಬೆಸ್ಟ್ ನಿಮಗೆ.
0: ಥ್ಯಾಂಕ್ ಯು ಮ್ಯಾಮ್. ಈ ಮೂಲಕ ಅಭಿಮಾನಿಗಳು ಮತ್ತೆ ಕೇಳುಗರಿಗೆ, ನನ್ನ ವಿದ್ಯಾರ್ಥಿಗಳಿಗೆ, ಎಲ್ಲ ಗುರುಗಳಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ನಿಮಗೂ ಸಹ.
1: ಪ್ರೀತಿಯ ಅಭಿನಂದನೆಗಳು.
0: ಥ್ಯಾಂಕ್ ಯು ಮ್ಯಾಮ್.

ಆತ್ಮೀಯರೇ, ಇಂದಿನ ಪರಿಮಳ ಮುಕ್ತ ಮಾತುಕತೆಯ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಒಂದು ಗಂಟೆಗಳ ಅವಧಿಯವರೆಗೂ ನಮ್ಮೊಟ್ಟಿಗೆ ವಿಶೇಷವಾದಂತಹ ಮಾತುಕತೆಯನ್ನು ನಡೆಸಿದವರು ಗಾಯಕಿ ವನಿತಾ ಹಿರೇಮಠ್ ಅವರು. ಅವರಿಗೆ ಮತ್ತಷ್ಟು ಮಗದಷ್ಟು ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ವಿಶೇಷ ಪರಿಮಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಇನ್ನೇನು ಸಮಯ 5 ಗಂಟೆ ಆಗಲಿದೆ. 5 ಗಂಟೆಗೆ ಸರಿಯಾಗಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳಿರುತ್ತೆ. ಆನಂತರ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ವಸಂತ ಶೆಟ್ಟಿ ಅವರು. ಕೇಳ್ತಾ ಇರಿ, ಸ್ಟೇ ಟ್ಯೂನ್. 102.0

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನಕ್ಕೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಅವರು ಬಳಿಕ ದಾವಣಗೆರೆಯಲ್ಲಿರುವ ಯುಬಿಡಿಟಿ ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಸಿಂಗಾಪುರದಲ್ಲಿ ನಡೆದ 16ನೇ ರಕ್ಷಣಾ ನೀತಿ ಸಂವಾದದಲ್ಲಿ ಭಾರತ ಮತ್ತು ಸಿಂಗಾಪುರ ನಡುವೆ ರಕ್ಷಣಾ ಸಹಕಾರ, ಭದ್ರತಾ ಸಹಯೋಗ ಹಾಗೂ ಎರಡು ರಾಷ್ಟ್ರಗಳ ನಡುವಿನ ಕಾರ್ಯತಂತ್ರದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಕುರಿತಂತೆ ಚರ್ಚೆ ನಡೆದಿದೆ. ಭಾರತ ಕೊರಿಯಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ 12ನೇ ಸುತ್ತಿನ ಮಾತುಕತೆಗಳು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿದೆ. ವಾಣಿಜ್ಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕಪಿಲ್ ಚೌಧರಿ ಮತ್ತು ಕೊರಿಯಾ ಗಣರಾಜ್ಯದ ಇಂಧನ ಸಚಿವಾಲಯದ ವ್ಯಾಪಾರ ಒಪ್ಪಂದ ನೀತಿಯ ಮಹಾನಿರ್ದೇಶಕ ಪಾರ್ಕ್ ಗೆಯುನ್ವೋ ಪಾಲ್ಗೊಂಡಿದ್ದರು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಭಾರತದ ಪಿವಿ ಸಿಂಧು, ಲಕ್ಷ್ಯ ಸೇನ್ ಹಾಗೂ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಾಳೆಯಿಂದ ಇದೇ 31ರವರೆಗೆ ಮಂಗಳೂರಿನ ಬ್ಲೂಬೇ ತಣ್ಣೀರುಬಾವಿ ಇಕೋ ಬೀಚ್ನಲ್ಲಿ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ನಡೆಯಲಿದೆ. ವಿವಿಧ ರಾಜ್ಯಗಳ ಸುಮಾರು 80ಕ್ಕೂ ಹೆಚ್ಚು ಸರ್ಫರ್ಗಳು ಭಾಗವಹಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ್ ಕೆ ಲಿಯೆ ವಿಸಿಟ್ ಕರೆ afcat.edcil.go.in ಪರ್.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಗುರುವಾರದ ಸಂಜೆಯ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸ್ನೇಹಿತರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಂತರ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು, 7:07 ಆಕಾಶಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಕೇಳುಗರಾದ ಅಂಬಾರಾಯ ಎಂ ಕೋಣೆ ಅರ್ಜುನಗಿ ಅವರೊಂದಿಗೆ ಸಂದರ್ಶನ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ಇವತ್ತು ರಾತ್ರಿ 8:02 ನಮ್ಮ ಆಯ್ಕೆ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನು ಕೇಳಲಿದ್ದೀರಿ. ಇದಿಷ್ಟು ಈ ಸಂಜೆ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಯಾವ್ಯಾವ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ಅನ್ನೋದನ್ನು ನೋಡೋದಾದರೆ, ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು, 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಾರ್ಯಕ್ರಮ ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಸಿನಿ ಕ್ವಿಸ್, 2:15 ಸ್ಪಂದನ, 2:40 ಚಿತ್ರತಾಣ, 3:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ, 4:00 ನಮ್ಮ ನಿಲಯದಿಂದ ಕಾರ್ಯಕ್ರಮ ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ, ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ, ನಿವೃತ್ತ ನಾಯಕ್ ಎಕೆ ಶಂಕರ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು, 7:07 ಆಕಾಶಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಸಹಾಯಕ ಇಂಜಿನಿಯರ್ ಧರೆಪ್ಪ ಶೆಟ್ಟಪ್ಪ ಹಡಪ್ಪದವರೊಂದಿಗೆ ಸಂದರ್ಶನ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು, ನಾಳೆ ರಾತ್ರಿ 8:02 ಕಾರ್ಯಕ್ರಮ ಯುವಧ್ವನಿ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕಾರ್ಯಕ್ರಮ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್. ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗೀತ ಕಟ್ಟಿ. ಇದು ಸಾಯಿರಾಮ್ ಅವರ ರಚನೆ, ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಸುಂದರ ನೀನು ಸುಂದರಿ ನಾನು ಚಿತ್ರದ ಹಾಡನ್ನು ಕೇಳಿದ್ರಲ್ಲ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಾಡಿದವರು ರಮೇಶ್ ಚಂದ್ರ ಮತ್ತು ಸಂಗಡಿಗರು. ಇದು ಕೆ ಕಲ್ಯಾಣ್ ಅವರು ಬರೆದ ಹಾಡಾಗಿತ್ತು. ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಮೂಡಿಬಂತು. 5:18:50 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಮತ್ತಷ್ಟು ಇಂಪಾದ ಹಾಡುಗಳು ನಿಮಗಾಗಿ ಕಾಯ್ತಾ ಇವೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಗೀತೆ ಕೆಜೆಎಸ್ ಸುದಾಸ್ ಮತ್ತು ಚಿತ್ರ ಅವರು ಹಾಡಿರುವ ದೊರೆ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಕರ್ಣ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಇದು ಜಿ ಉದಯಶಂಕರ್ ಅವರ ರಚನೆಯಾಗಿತ್ತು. ಗೀತೆಗೆ ಸಂಗೀತ ನೀಡಿದವರು ಎಂ ರಂಗರಾವ್.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ

0: ಅಮೃತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: 5:31:20 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಗುರಿ ಚಿತ್ರದ ಹಾಡನ್ನ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ರಚನೆ ಚಿ ಉದಯಶಂಕರ್ ಅವರದ್ದು.

0: ಅರುಣರಾಗ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಸಂಗಡಿಗರೊಂದಿಗೆ ಗೀತೆಯನ್ನ ಹಾಡಿದವರು ಎಸ್ ಜಾನಕಿ. ಇದು ದೊಡ್ಡ ರಂಗೇಗೌಡ ಅವರ ರಚನೆಯಾಗಿತ್ತು. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಮೂಡಿಬಂತು. ಈಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ಕಾನೂನಿನ ಮಾಹಿತಿಯನ್ನು ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಎಸ್ ಪಿ ಗೀತಾ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಸಾಮಾನ್ಯವಾಗಿ ಸಾರ್ವಜನಿಕ ಆಹಾರ ವಿತರಣಾ ವ್ಯವಸ್ಥೆಯಲ್ಲಿ ಈ ಪಡಿತರ ಚೀಟಿ ಬಹಳ ಪ್ರಮುಖವಾದದ್ದು. ಆದಾಯಕ್ಕೆ ಅನುಗುಣವಾಗಿ, ಆ ಮಾನದಂಡಕ್ಕೆ ಅನುಗುಣವಾಗಿ ಅವರಿಗೆ ರೇಷನ್ ಕಾರ್ಡ್ ಸಿಗುತ್ತೆ. ಆದರೆ ಅದು ಇರುತ್ತೆ ಕಾರ್ಡ್ ನಿಜ, ಬಟ್ ಆಹಾರ ಧಾನ್ಯಗಳು ಸಮಯಕ್ಕೆ ಸರಿಯಾಗಿ ನಿಗದಿತ ಸಮಯದಲ್ಲಿ ಅವರಿಗೆ ಸಿಗ್ತಿರಂಗಿಲ್ಲ. ಅವಾಗ ಏನು ಮಾಡಬೇಕು ಅಂತ ಅನ್ನೋದು ನಮ್ಮ ಜನರಿಗೆ ಸಮಸ್ಯೆ. ಆ ದೂರನ್ನು ಏನಾದರೂ ಕೊಡಬೇಕಂದ್ರೆ ಎಲ್ಲಿ ಕೊಡಬೇಕಾಗತ್ತೆ, ಹೇಗೆ ಮೇಡಮ್ ಇದ್ರ ಬಗ್ಗೆ ತಿಳಿಸಿ.
3: ಪಡಿತರ ಚೀಟಿ ಅಂತ ಬಂದಾಗ್ಲೇನೆ ಕಾಳಸಂತೆ ಅಂತ ಬರುತ್ತೆ. ಯಾಕೆಂದ್ರೆ ಇಂಥ ಒಂದು ಇದರಲ್ಲಿ ಹಲವಾರು ಜನ ಈ ಪಡಿತರ ಚೀಟಿಯನ್ನ ತೆಗೆದುಕೊಂಡಂತಹ ವ್ಯಕ್ತಿಗಳಿಗೆ ಯಾರ ಏಜೆನ್ಸಿಯನ್ನ ಹೊಂದಿರ್ತಾರೆ ಅವ್ರು ಕೊಡೋದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಕೆಲವು ಸಲ ಗೌಡೌನ್ ಅಲ್ಲಿ ಇದ್ರೂ ಸಹ ಇಲ್ಲ ಅಂತ ಅನ್ಬಿಟ್ಟು ಅವರು ಹೇಳಿ ಕಳಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಒಂದು ಅನ್ಯಾಯಕ್ಕೊಳಗಾದಂತಹ ಪಡಿತರ ಚೀಟಿ ಇದ್ರೂ ಸಹ ನನಗೆ ಆಹಾರ ಧಾನ್ಯಗಳು ಸಿಗುತ್ತಿಲ್ಲ ಅನ್ನೋದು ಅವರಿಗೆ ವೇದನೆ ಆಗಬಾರದು. ಸೊ ಇಂತಹ ಸಂದರ್ಭದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ನಾವು ಎಲ್ಲಿ ಈಗ ಪಡಿತರ ಚೀಟಿಯನ್ನ ಮಾಡಿಸಿ, ಈಗ ನಾನು ತಾಲೂಕ್ ಲೆವೆಲ್ನಲ್ಲಿ ನಾನು ಪಡಿತರ ಚೀಟಿಯನ್ನ ಮಾಡಿಸಿದ್ದೆ ಅಂದ್ರೆ ಅಲ್ಲಿ ಫುಡ್ ಆಫೀಸರ್ಸ್ ಅಂತಾನು ಇರ್ತಾರೆ, ಅಲ್ಲಿಗೆ ಹೋಗ್ಬಿಟ್ಟು ನಾವು ಅವ್ರಿಗೆ ವಿರುದ್ಧ ಕಂಪ್ಲೇಂಟ್ ನ ಕೊಡಬೇಕಾಗತ್ತೆ. ಯಾಕೆ ಈ ರೀತಿ ಇದೆ, ನಾನು ಇದುವರೆಗಾಯ್ತು ನನಗೆ ಒಂದು ಅಕ್ಕಿ ಆಗಿ ಬೇಳೆ ಆಗಿ ಅಂದ್ರೆ ನಮ್ಗೆ ಅವ್ರಿಗೆ ನೀವು 10 ಕೆಜಿ ಕೊಡಿ ಅಂತ ಅಂದ್ರೆ ಅವ್ರು 2 ಕೆಜಿ ಕೊಡ್ತಾರೆ, ನಿಮ್ಮ ಮನೇಲಿ ಇಷ್ಟ ಜನ ಹೋಗಿ ಅಂತ ಹೇಳ್ತಾರೆ. ಬಟ್ ನಮ್ಗೆ ಕಾನೂನು ಪ್ರಕಾರ ನಮ್ಗೆ ಇಷ್ಟು ಬರಬೇಕಾಗಿರತ್ತೆ ಅಂತ ಕೇಳಿದ್ರು ಅವ್ರು ಸರಿಯಾಗಿ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಅವ್ರ ವಿರುದ್ಧ ನೀವು ಕ್ರಮನ ಜರುಗಿಸಬಹುದು, ನಮ್ಗೆ ಆಹಾರ ಧಾನ್ಯನ ಸರಿಯಾಗಿ ಕೊಡಿ ಅಂತಾನು ಸಹ ಕೇಳ್ಬಹುದು. ಇದು ತಾಲೂಕ್ ಲೆವೆಲ್ ಬಂದ್ರೆ ಅವ್ರು ಇರ್ತಾರೆ, ಅದೇ ರೀತಿ ನಮ್ಮ ತಾಲೂಕಿಂದ ಡಿಸ್ಟ್ರಿಕ್ಟ್ ಲೆವೆಲ್ ಬಂದಂತ ಸಂದರ್ಭದಲ್ಲೂ ಸಹ ಡಿಸ್ಟ್ರಿಕ್ಟ್ ಆಫೀಸರ್ ನಲ್ಲೂ ಸಹ ಅಂದ್ರೆ ಡಿಸಿ ಆಫೀಸ್ ನಲ್ಲೂ ಸಹ ಫುಡ್ ಆಫೀಸರ್ ಅಂತಾನೆ ಇರ್ತಾರೆ. ಸೊ ನೀವು ಅಲ್ಲೇ ಹೋಗಿ ನೀವು ಅವ್ರಿಗೆ ಕಂಪ್ಲೇಂಟ್ ನ ಕೊಟ್ಟಾಗ ಅವರು ಅವ್ರ ವಿರುದ್ಧ ಕ್ರಮ ತಗೊಂಡು ನಿಮ್ಗೆ ಸರಿ ಅಂದ್ರೆ ಯಾರ ಪಡಿತರ ಚೀಟಿಯನ್ನ ಹೊಂದಿರ್ತಾರೋ ಅವ್ರಿಗೆ ಆಹಾರ ಧಾನ್ಯಗಳನ್ನ ಸರಿಯಾಗಿ ಕೊಡ್ಲಿಕ್ಕೆ ಅನುವು ಮಾಡಿಕೊಡ್ತಾರೆ.
2: ಅದೇ ದೂರನ್ನ ಎಲ್ಲಿ ಕೊಡಬೇಕು ಅಂತ ಅನ್ನೋದು ಸಿಂಪಲ್ ಆಗಿ ತಿಳ್ಕೊಳ್ಬೇಕು. ಅಕಸ್ಮಾತ್ ಯಾವುದೇ ಒಂದು ಕಚೇರಿಗೆ ಹೋಗಿ ಇಂತಹ ಒಂದು ರೇಷನ್ ಕಾರ್ಡ್ ಮೂಲಕವಾಗಿ ನಮಗೆ ಸಿಗಬೇಕಾಗಿರೋದು ಆಹಾರ ಧಾನ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದಾಗ ನಿಮ್ಗೆ ಯಾವುದೇ ಒಂದು ಆಫೀಸ್ನಲ್ಲಿ ಮಾಹಿತಿ ಕೊಟ್ಟೆ ಕೊಡ್ತಾರೆ, ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತೇಳಿ. ತಹಸೀಲ್ದಾರ್ ಕಚೇರಿನಲ್ಲಿ ಕೆಲವು ಸಲ ಅದಕ್ಕೂ ಸಪರೇಟ್ ಒಂದು ವಿಂಗ್ ಇರುತ್ತೆ, ಅಲ್ಲಿ ಕೂಡ ಪಡಿತರ ಚೀಟಿ ತಿದ್ದುಪಡಿ ವಿಷಯ ಆಗಿರ್ಬೋದು ಇತ್ಯಾದಿಗಳನ್ನೆಲ್ಲ ನಾವು ಅಲ್ಲಿ ಮಾಡಿಸ್ತೀವಿ. ಅಲ್ಲಿ ಹೋಗಿ ಕೇಳಿದ್ರು ಕೂಡ ನೀವು ಕಂಪ್ಲೇಂಟ್ ಕೊಡಬೇಕಾಗಿದೆ ಅಂತಂದಾಗ ಅದನ್ನು ಕೂಡ ಎಲ್ಲಿ ಕೊಡಬೇಕು ಅಂತ ಅನ್ನೋದು ಹೇಳ್ತಾರೆ. ಆದ್ರೆ ನಾವು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಒಂದು ಮನೋಭಾವ ಇರಬೇಕು. ತಮಗೆ ಸಿಗಬೇಕಾಗಿರೋದು, ನ್ಯಾಯವಾಗಿ ಸಿಗಬೇಕಾಗಿರೋದು, ಸರ್ಕಾರದ ಸೌಲಭ್ಯ ಏನು ತನಗೆ ಸಿಗಬೇಕಾಗಿದೆ ಅದನ್ನ ಪಡೀಲಿಕ್ಕೆ ಅವನಿಗೆ ಹಕ್ಕಿರುತ್ತೆ. ನಡುವೆ ಯಾರೂ ಆಗಲಿ ಬೇರೆ ಬೇರೆ ಮಾಹಿತಿ ಕೊಡೋಂಗಿಲ್ಲ. ಎಷ್ಟೋ ಸಲ ಈ ಸ್ಕೀಮ್ಗಳ ವಿಷಯವಾಗಿ ನಾವು ಕೆಲವು ಆಫೀಸ್ಗಳಿಗೆ ಹೋಗಿ ಕೇಳಿದಾಗ ಇಲ್ರಿ ಅದು ನಿಂತೋಗಿದೆ ಇವಾಗ ಅವಕಾಶ ಇಲ್ಲ ಅದೊಂದು ಅಂತೇಳಿ ಹೇಳ್ಬಿಡ್ತಾರೆ. ಆದರೆ ಇವತ್ತು ಆನ್ಲೈನ್ ಮೂಲಕವಾಗಿ ಯಾವುದು ಎಲ್ಲಿ ಏನು ಸಿಗುತ್ತೆ, ಎಷ್ಟು ಸಿಗುತ್ತೆ, ತಮಗೆ ಸಿಗಬೇಕಾಗಿರೋದು ಎಷ್ಟು ಅಂತಂದು ಎಲ್ಲವನ್ನು ಕೂಡ ಮಾಹಿತಿ ಕೊಡಬೇಕಾಗತ್ತೆ, ಮಾಹಿತಿ ಸಿಗುತ್ತೆ ಅದೆಲ್ಲವೂ ಕೂಡ. ಹಾಗಾಗಿ ಮಾಹಿತಿಯನ್ನು ಪಡ್ಕೊಂಡು ತಮ್ಮ ಹಕ್ಕನ್ನು ಅವರು ಪಡ್ಕೊಳ್ಳಿ ಅಂತಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ.

0: ವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ವಿವಿಧ ಭಾರತಿ 102.9 ಎಫ್ಎಂ.
0: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ ಅನುರಾಗ ಅರಳಿತು ಚಿತ್ರದ ಹಾಡು ಪ್ರಸಾರ ಆಯಿತು. ಜಿ ಉದಯಶಂಕರ್ ಅವರು ಬರೆದ ಹಾಡಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇಂಪಾದ ಹಾಡುಗಳ ಜೊತೆಗೆ ನಾವು ಸಾಕ್ತಾ ಇದ್ದೀವಿ. ಈಗ ನೀ ಬರೆದ ಕಾದಂಬರಿ ಚಿತ್ರದ ಹಾಡನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಹಾಡು ಮುಡಿ ಬರ್ತಾ ಇದೆ. ಜಿ ಉದಯಶಂಕರ್ ಅವರು ಬರೆದ ಹಾಡಿಗೆ ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದಾರೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರು ಹಾಡಿದ ಶಭಾಷ್ ವಿಕ್ರಮ್ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಜಾಪ್ರಭುತ್ವ ಸಂವಾದ, ಚರ್ಚೆ, ಒಮ್ಮತ ಮತ್ತು ಭಿನ್ನಾಭಿಪ್ರಾಯಗಳ ಮೂಲಕ ಅಭಿವೃದ್ಧಿ ಹೊಂದುತ್ತದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಇಂದು ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿಂದು 340 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಹಾಗೂ ಶಂಕುಸ್ಥಾಪನೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೆರವೇರಿಸಿದರು. ಸೈಪ್ರಸ್ನ ಲಿಮಾಸೋಲ್ನಲ್ಲಿ ಇಂದು ನಡೆದ ಐರೋಪ್ಯ ಒಕ್ಕೂಟ ವಿದೇಶಾಂಗ ಸಚಿವರ ಅನೌಪಚಾರಿಕ ಜಿಮ್ನಿಚ್ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಭಾಗವಹಿಸಿದ್ದರು. ಸಭೆಯಲ್ಲಿ ಜಾಗತಿಕವಾಗಿ ಉದಯೋನ್ಮುಖ ಬಹುಮುಖಿ ವ್ಯವಸ್ಥೆಯಲ್ಲಿನ ಹಿತಾಸಕ್ತಿಗಳು, ಪ್ರಾಯೋಗಿಕ ಸಹಯೋಗಗಳು ಮತ್ತು ಪರಸ್ಪರ ಅಭಿವೃದ್ಧಿಯ ಅವಕಾಶಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ದೇಶದ ಕಠಿಣವಾಗಿ ಪರಿಶ್ರಮಿಸುವ ರೈತರ ನಿರಂತರ ಶ್ರಮದಿಂದಾಗಿ ಭಾರತದಲ್ಲಿಂದು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಲಭ್ಯ

ಇದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮರಿ ಹೆಣ್ಣಾಗಿದ್ದಲ್ಲಿ ತ್ಯಾವರಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರಿಡಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ರಾಜ್ಯಮಟ್ಟದ ಯೂನಿಕ್ಸ್ ಸನ್ರೈಸ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಜೂನ್ 14 20 ಮಂಡ್ಯನಗರದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾ ಸಿದ್ಧತೆಗಾಗಿ ರಾಷ್ಟ್ರೀಯ ಕ್ರೀಡಾ ಡಿಜಿಟಲ್ ಪರಿಸರ ವ್ಯವಸ್ಥೆಯ ಎನ್ಎಸ್ಡಿಇ ಅಡಿಯಲ್ಲಿ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳಲ್ಲಿ ಐಟಿ ಸಮಾಲೋಚಕರನ್ನು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ನಿಯೋಜನೆ ಮಾಡಲಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 6:03:32. ಸೇಫ್ ಡ್ರೈವ್ ಗಾನಭಜನ ಕಾರ್ಯಕ್ರಮ ಇನ್ನು ಮುಂದೆ. ಇವತ್ತಿನ ಗಾನಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಗಾನಭಜನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂಪಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಮುಂದುವರಿಯುತ್ತೆ. ಕೇಳ್ತಾ ಇರಿ 102.9 FM. ಸ್ನೇಹಿತರೆ, ಬೇಸಿಗೆ ಕಾಲದ ಕೊನೆಯ ವಾರದಲ್ಲಿ ನಾವಿದ್ದೀವಿ. ಯಾಕಂದರೆ ಭಾರತದಲ್ಲಿ ಮಳೆಗಾಲ ಆರಂಭ ಆಗೋದೇ ಜೂನ್ ಮೊದಲನೇ ವಾರದಿಂದ. ಬೇಸಿಗೆ ಮುಗಿತಾ ಇರೋದು ಮಾತ್ರ ಅಲ್ಲ, ಮಕ್ಕಳಿಗೆ ಬೇಸಿಗೆ ರಜಾ ಕೂಡ ಮುಗಿತಾ ಇದೆ. ಬೇಸಿಗೆಯ ಸುದೀರ್ಘ ರಜೆಯ ಮೋಜು ಮಸ್ತಿ, ಪ್ರವಾಸ, ಅಜ್ಜಿ ಮನೆ ಊಟದ ಸವಿಯಾದ ದಿನಗಳು ಕಳೆದೇ ಹೋಗ್ಬಿಡ್ತವು. ಈಗ ಮತ್ತೆ ಪುಸ್ತಕಗಳ ಚೀಲವನ್ನು ಹೆಗಲೇರಿಸಿ ಜ್ಞಾನದ ಹಾದಿಯಲ್ಲಿ ಹೆಜ್ಜೆ ಇಡುವ ಸುಂದರ ಸಮಯ ಮತ್ತೆ ಬಂದಿದೆ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಬೇಸಿಗೆ ರಜೆಗೆ ವಿದಾಯ ಹೇಳಿದ ಮಕ್ಕಳು ಅನ್ನುವ ವಿಷಯದ ಬಗ್ಗೆ.

0: ರಾಜೇಶ್ ಕೃಷ್ಣನ್ ಅವರ ಕಂಠಸಿರಿಯಲ್ಲಿ ಮೂಡಿಬಂತು ನಿನ್ನೆ ಪ್ರೀತಿಸುವೆ ಚಿತ್ರದ ಇಂಪಾದ ಹಾಡು. ಕೆ ಕಲ್ಯಾಣ್ ಅವರ ರಚನೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
0: ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಬೇಸಿಗೆ ರಜೆಗೆ ವಿದಾಯ ಹೇಳಿದಂತಹ ಮಕ್ಕಳು. ರಜೆ ಮುಗಿಸಿ ಶಾಲೆಗೆ ಹೆಜ್ಜೆ ಇಡುವಂಥ ಸಂದರ್ಭದಲ್ಲಿ ಮಕ್ಕಳಲ್ಲಿ ವಿಭಿನ್ನ ಭಾವನೆಗಳು ಕಂಡುಬರ್ತವೆ. ಗೆಳೆಯರನ್ನು ಭೇಟಿಯಾಗುವಂತಹ ಸಂಭ್ರಮ ಹೌದು, ರಜೆ ದಿನಗಳಲ್ಲಿ ದೂರವಾಗಿದ್ದಂತಹ ಆತ್ಮೀಯ ಸ್ನೇಹಿತರನ್ನು ಮತ್ತೆ ಭೇಟಿಯಾಗುವ, ರಜೆಯಲ್ಲಿ ತಾವು ಎಲ್ಲೆಲ್ಲಿ ಪ್ರವಾಸ ಹೋಗಿದ್ದೀವಿ, ಏನೇನು ಮೋಜು ಮಸ್ತಿಯನ್ನು ಮಾಡಿದ್ವಿ ಅಂತ ಹಂಚಿಕೊಳ್ಳುವಂತಹ ಒಂದು ರೀತಿಯ ತವಕ ಮಕ್ಕಳಲ್ಲಿ ಎದ್ದು ಕಾಣುತ್ತೆ. ಇನ್ನು ಹೊಸ ವಸ್ತುಗಳ ಬಗೆಗೂ ಕೂಡ ಉತ್ಸಾಹ ಇರುತ್ತೆ. ಹೊಸ ತರಗತಿಗೆ ಪ್ರವೇಶಿಸುವಾಗ ಸಿಗುವಂಥ ಹೊಸ ಪಠ್ಯಪುಸ್ತಕಗಳು, ಹೊಸ ಸಮವಸ್ತ್ರ, ಹೊಸ ಬ್ಯಾಗ್, ಜಾಮೆಟ್ರಿ ಬಾಕ್ಸ್, ಜೊತೆಗೆ ಹೊಸ ಹೊಸ ಶೂಗಳನ್ನು ಹಾಕ್ಕೊಂಡು ಶಾಲೆಗೆ ಮಕ್ಕಳು ಬಹಳ ಹೆಮ್ಮೆಯಿಂದ ಹೋಗ್ತಾರೆ. ಜೊತೆಗೆ ಅವರ ಮುಖದಲ್ಲಿ ನಗು ಕೂಡ ಇರುತ್ತೆ. ಇನ್ನು ರಜಾವಧಿಯಲ್ಲಿ ತಡವಾಗಿ ಹೇಳ್ತಾ ಇದ್ದಂಥ ಮಕ್ಕಳು ಮತ್ತೆ ಬೆಳಿಗ್ಗೆ ಎದ್ದು ಶಿಸ್ತಿನ ಜೀವನಕ್ಕೆ ಮರಳುವುದಕ್ಕೆ ಸ್ವಲ್ಪ ದಿನಗಳ ಕಾಲ ಕಷ್ಟ ಆಗುತ್ತೆ.

ಕೈಲಾಶ್ ಖೇರ್ ಅವರು ಹಾಡಿದ ಬಜರಂಗಿ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಹಾಡು ಇದಾಗಿತ್ತು. ಸಂಗೀತ ನೀಡಿದವರು ಅರ್ಜುನ್ ಜನ್ಯ. ಶಾಲೆಗೆ ರಜೆ ಸಿಗ್ತಾ ಇದ್ದಂಗೆ ಪ್ರತಿಯೊಂದು ಮಗುವಿನ ಮನಸ್ಸು ಓಡೋದು ಹಳ್ಳಿಯಲ್ಲಿರೋ ಅಜ್ಜಿ ಮನೆಗೆ. ತಾಯಿಯ ತವರು ಮನೆಯಲ್ಲಿ ಸಿಗುವ ಸಂಪೂರ್ಣ ಸ್ವಾತಂತ್ರ್ಯ, ಮಾವನ ಮಕ್ಕಳೊಂದಿಗೆ ಸೇರಿ ಆಡುವ ಆಟ ಮಕ್ಕಳ ರಜೆಯ ದಿನಗಳನ್ನು ಮತ್ತಷ್ಟು ಕಳೆಗಟ್ಟಿಸಿ ಬಿಡ್ತವೆ. ತೋಟದಲ್ಲಿ ಹಣ್ಣುಗಳನ್ನು ಕದ್ದು ತಿನ್ನೋದು, ಮರದ ನೆರಳಿನಲ್ಲಿ ಕುಳಿತು ಹರಟೆ ಹೊಡೆಯೋದು, ಕೆರೆಯಲ್ಲಿ ಈಜಾಡೋದು, ಇವೆಲ್ಲವೂ ನಗರದ ಕಾಂಕ್ರೀಟ್ ಕಾಡಿನಲ್ಲಿ ಕಳೆದು ಹೋಗಿರುವ ಬಾಲ್ಯವನ್ನು ಮತ್ತೊಮ್ಮೆ ಜೀವಂತಗೊಳಿಸಿಬಿಡ್ತವೆ. ರಜೆಯ ದಿನಗಳು ಕೇವಲ ಮೋಜಿಗೆ ಮಸ್ತಿಗೆ ಮಾತ್ರ ಸೀಮಿತ ಆಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಸುಪ್ತ ಪ್ರತಿಭೆಗಳನ್ನು ಹೊರಹಾಕುವುದಕ್ಕೆ ಬೇಸಿಗೆ ಶಿಬಿರಗಳಿಗೂ ಕೂಡ ಸೇರ್ಕೋತಾರೆ. ಚಿತ್ರಕಲೆ, ನೃತ್ಯ, ಸಂಗೀತ, ಹೀಗೆ ತಮ್ಮ ವ್ಯಕ್ತಿತ್ವವನ್ನು ಹಲವಾರು ತರಬೇತಿಗಳ ಮೂಲಕ ಉತ್ತಮಪಡಿಸಿಕೊಳ್ತಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಜೊತೆ ಕೃಷಿ ಚಟುವಟಿಕೆಗಳಲ್ಲಿ ಅಥವಾ ಸಣ್ಣ ಸಣ್ಣ ವ್ಯಾಪಾರಗಳಲ್ಲಿ ಸಹಾಯ ಮಾಡುವ ಮೂಲಕ ಪ್ರಾಯೋಗಿಕ ಜೀವನದ ಪಾಠಗಳನ್ನು ಜೊತೆಗೆ ಕಷ್ಟದ ಬೆಲೆಯನ್ನು ರಜೆಯಲ್ಲೇ ಕಲಿತುಕೊಳ್ತಾರೆ. ಆದರೆ ಇವೆಲ್ಲಕ್ಕೂ ಪುಟ್ಟ ವಿರಾಮ ನೀಡಲೇಬೇಕಾದಂಥ ಸಮಯ ಬಂದೇ ಬಿಟ್ಟಿದೆ.

ವಿ ಹರಿಕೃಷ್ಣ ಅವರ ಸಂಗೀತವಿದ್ದ ಏನೋ ಒಂಥರ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಹಾಡು ಇದು. ಗೀತೆಯನ್ನು ಹಾಡಿದವರು ಶ್ರೇಯ ಘೋಷಾಲ್ ಮತ್ತು ಸೋನು ನಿಗಮ್. ಗಾನಭಜ್ಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. 6:45:40 ಕೇಳ್ತಾ ಇದ್ದೀರಾ 102.9 FM. ಇವತ್ತಿನ ಗಾನಭಜ್ಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೀವಿ ಬೇಸಿಗೆ ರಜೆಗೆ ವಿದಾಯ ಹೇಳಿದ ಮಕ್ಕಳು ಅನ್ನೋ ವಿಷಯದ ಬಗ್ಗೆ. ಕೈಯಲ್ಲಿದ್ದ ಮೊಬೈಲ್ ಫೋನ್ಗಳು, ಆಟದ ಮೈದಾನದ ಕ್ರಿಕೆಟ್ ಬ್ಯಾಟ್ಗಳು ಈಗ ಮತ್ತೆ

ಪುಸ್ತಕದ ಚೀಲಕ್ಕೆ ಜಾಗ ಮಾಡಿ ಕೊಟ್ಟಿವೆ. ಸುದೀರ್ಘ ಬೇಸಿಗೆ ರಜೆಯ ನಂತರ ಮಕ್ಕಳು ಮರಳಿ ಶಾಲೆಗೆ ಹೆಜ್ಜೆ ಇಡ್ತಾ ಇದ್ದು ಪ್ರತಿಯೊಂದು ಶಾಲೆಯ ಮುಂಭಾಗದಲ್ಲೂ ಒಂದು ರೀತಿಯ ಹಬ್ಬದ ವಾತಾವರಣ ಮನೆ ಮಾಡಿದೆ. ತೋರಣಗಳಿಂದ ಅಲಂಕೃತಗೊಂಡ ಶಾಲಾ ಗೇಟ್ ದಾಟುವ ಮಕ್ಕಳ ಮುಖದಲ್ಲಿ ಹೊಸ ಭರವಸೆ ಜೊತೆಗೆ ಸಣ್ಣದೊಂದು ಸಡಗರ ಕೂಡ ಎದ್ದು ಕಾಣ್ತಾ ಇದೆ. ರಜೆಯ ದಿನಗಳಲ್ಲಿ ಯಾವುದೇ ಕಟ್ಟುಪಾಡುಗಳಿಲ್ಲದೆ ತಮ್ಮಿಷ್ಟಕ್ಕೆ ತಾವು ಇಷ್ಟ ಬಂದಾಗ ಹೇಳ್ತಾ ಇದ್ದಂಥ ಮಕ್ಕಳಿಗೆ ಶಾಲೆಯ ಮೊದಲ ಕೆಲವು ದಿನಗಳು ಸ್ವಲ್ಪ ಸವಾಲಾಗುತ್ತೆ. ಬೆಳಿಗ್ಗೆ ಬೇಗ ಹೇಳೋದು, ಸಮಯಕ್ಕೆ ಸರಿಯಾಗಿ ಪ್ರಾರ್ಥನೆಗೆ ಹಾಜರಾಗುವುದು, ಜೊತೆಗೆ ತರಗತಿಯಲ್ಲಿ ಏಕಾಗ್ರತೆಯಿಂದ ಕುಳಿತುಕೊಳ್ಳುವುದಕ್ಕೆ ಅವರ ದೇಹ ಮತ್ತು ಮನಸ್ಸು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಹೀಗಾಗಿ ಬೇಸಿಗೆ ರಜೆಗೆ ವಿದಾಯ ಹೇಳೋದು ಸ್ವಲ್ಪ ಕಷ್ಟನೇ.

0: ಉದಿತ್ ನಾರಾಯಣ್ ಅವರ ಕಂಠಸಿರಿಯಲ್ಲಿ ಮೂಡಿಬಂತು. ಚಿಗುರಿದ ಕನಸು ಚಿತ್ರದ ಹಾಡು, ವಿ ಮನೋಹರ್ ಅವರ ರಚನೆ ಮತ್ತು ಸಂಗೀತ ಈ ಗೀತೆಗಿತ್ತು.
1: ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಉನ್ನತ ತರಗತಿಗಳಿಗೆ ಏರ್ತಾ ಇದ್ದಂತೆ ವಿದ್ಯಾರ್ಥಿಗಳ ಜವಾಬ್ದಾರಿ ಪ್ರಜ್ಞೆ ಕೂಡ ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಪ್ರೌಢಶಾಲಾ ಹಂತದ ವಿದ್ಯಾರ್ಥಿಗಳು ಮೊದಲನೇ ದಿನವೇ ಈ ವರ್ಷ ನಾನು ಚೆನ್ನಾಗಿ ಓದಬೇಕು, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಹೆತ್ತವರಿಗೆ ಶಾಲೆಗೆ ಒಳ್ಳೆಯ ಹೆಸರು ತರಬೇಕು ಅನ್ನುವಂತಹ ಧನಾತ್ಮಕ ಸಂಕಲ್ಪಗಳನ್ನು ಮನಸ್ಸಿನಲ್ಲಿ ಮಾಡ್ಕೋತಾರೆ. ಹೊಸ ಶಿಕ್ಷಕರ ಪರಿಚಯ, ಹೊಸ ವಿಷಯಗಳ ಅನ್ವೇಷಣೆ ಕುರಿತು ಮಕ್ಕಳಲ್ಲಿ ಸ್ವಲ್ಪ ಕುತೂಹಲ ಜಾಸ್ತಿ ಇರುತ್ತೆ. ರಜೆಯ ಮೂಡ್ನಿಂದ ಶಾಲೆಗೆ ಹಾಜರಾಗುವುದು ಸ್ವಲ್ಪ ಕಷ್ಟ ಎನಿಸಿದ್ರೂ ಕಾಲಕ್ರಮೇಣ ಶಾಲಾ ವಾತಾವರಣಕ್ಕೆ ಹೊಂದ್ಕೊಂಡು ಬಿಡ್ತಾರೆ.

ರಜೆ ಮುಗಿಸಿ ಮಕ್ಕಳು ಶಾಲೆಗೆ ಮರಳಿದಾಗ ಇಡೀ ಶಾಲಾ ಆವರಣಕ್ಕೆ ಜೀವ ಬಂದಂತಾಗುತ್ತೆ. ಪ್ರಾರ್ಥನಾ ಸಭೆಯ ಡ್ರಮ್ಸ್ ಧ್ವನಿ ಇರ್ಬೋದು, ಮಕ್ಕಳ ಸಾಮೂಹಿಕ ಜಯಘೋಷ ಇರ್ಬೋದು, ಮೈದಾನದ ಕಿರುಚಾಟಗಳು ಶಾಲೆಯ ನಿಜವಾದ ಸೌಂದರ್ಯವನ್ನು ಮರುಸ್ಥಾಪಿಸಿ ಬಿಡ್ತವೆ.

ಮಕ್ಕಳಿಲ್ಲದ ಶಾಲೆ ಬರೀ ಕಲ್ಲು ಸಿಮೆಂಟುಗಳ ಕಟ್ಟಡ ಅಷ್ಟೇ. ಆದರೆ ರಜೆ ಮುಗಿಸಿ ಮಕ್ಕಳು ಮರಳಿ ಬಂದಾಗ ಆ ಕಟ್ಟಡಕ್ಕೆ ಜೀವ ಕಳೆ ಬರುತ್ತೆ. ಮಕ್ಕಳ ನಗು, ಚಪ್ಪಾಳೆ, ಕಲರವವೇ ಶಾಲೆಯ ನಿಜವಾದ ಆಸ್ತಿ ಅಂತ ಹೇಳ್ಬೋದು. ಈ ಹೊಸ ಶೈಕ್ಷಣಿಕ ವರ್ಷ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಾಳಿನಲ್ಲಿ ಜ್ಞಾನದ ಹೊಸ ಬೆಳಕನ್ನು ಮೂಡಿಸಲಿ, ಅವರ ಕನಸುಗಳಿಗೆ ರೆಕ್ಕೆ ಸಿಗಲಿ ಅನ್ನೋದೇ ನಮ್ಮ ಆಶಯ.

ಸ್ನೇಹದ ಕಡಲಲ್ಲಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಕುಮಾರಸಾನು ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬಂತು. ಮಳವಳ್ಳಿ ಸಾಯಿಕೃಷ್ಣ ಅವರು ಬರೆದ ಗೀತೆ ಇದು. ಗೀತೆಗೆ ಸಂಗೀತ ನೀಡಿದವರು ಮಹೇಶ್. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ, ನಂತರ ನಿಮ್ಮ ಮೆಚ್ಚಿನ ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯುವುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರುಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನಕ್ಕೆ ಸಂಪುಟ ಸಹೋದ್ಯೋಗ

0: ಸಾಮಗ್ರಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ.
1: ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಅವಾಗ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿದ್ದೆ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರಿತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. 2023 ಇಲ್ಲಿವರೆಗೆ ಇರತಕ್ಕಂಥ ಸರ್ಕಾರ ಸಮಾನ ಅವಕಾಶಗಳು, ಸಮಾನತೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಂತೃಪ್ತಿಯನ್ನ ಕೊಟ್ಟಿರತಕ್ಕಂಥ ವಿಚಾರ.
0: ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 2 ವರ್ಷ ಅವಧಿಯಿದ್ದು ಅಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆ ಮತ್ತು ವರಿಷ್ಠರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ತಮ್ಮ ರಾಜಕೀಯ ಜೀವನ ಹಾಗೂ ನಡೆದು ಬಂದ ಹಾದಿಯನ್ನು ಸ್ಮರಿಸಿದರು. ನಟ ರಾಜ್ಕುಮಾರ್ ಅಭಿಮಾನಿಗಳನ್ನು ದೇವರು ಎಂದು ಕರೆದಿದ್ದರು. ಅದೇ ರೀತಿ ಮತದಾರರೇ ತಮಗೆ ಅಭಿಮಾನಿ ದೇವರಾಗಿದ್ದಾರೆ. ಸಂವಿಧಾನವೇ ನಮ್ಮ ಧರ್ಮ ಎಂದು ತಿಳಿದಿದ್ದೇನೆ ಎಂದರು. 2006 ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಬಳಿಕ ಎಲ್ಲಾ ಕಾರ್ಯಕರ್ತರು, ಶಾಸಕರು, ಸಂಸದರು ಪ್ರೀತಿ ತೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ಗ್ಯಾರಂಟಿ ಯೋಜನೆ ಜಾರಿಯಾದ ಬಳಿಕ ಕರ್ನಾಟಕದ ಆದಾಯ ಮೊದಲ ಸ್ಥಾನದಲ್ಲಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿ ಬಳಿಕ ಎಲ್ಲಾ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏರ್ಪಡಿಸಿದ್ದ ಉಪಹಾರ ಕೂಟದಲ್ಲಿ ರಾಜೀನಾಮೆ ಘೋಷಿಸುವ ನಿರ್ಧಾರ ಪ್ರಕಟಿಸುತ್ತಿದ್ದಂತೆಯೇ ಇಡೀ ಸಚಿವ ಸಂಪುಟ ಭಾವುಕವಾಯಿತು ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವರು ಭಾವುಕರಾಗಿರುವುದನ್ನು ಕಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾವುಕರಾಗಿದ್ದರು. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ವರಿಷ್ಠರು ತಮಗೆ ತಿಳಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಉಪಹಾರ ಕೂಟದಲ್ಲಿ ಹೇಳಿದರು. ತಮ್ಮ ರಾಜಕೀಯ ಜೀವನ ಕೊನೆಗೊಂಡಿದೆ ಎಂದು ಭಾವಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮನ್ನು ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಂಪುಟಕ್ಕೆ ಸೇರ್ಪಡೆಗೊಳಿಸಿದರು ಎಂದು ಸ್ಮರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷದ ಮೇಲೋ ಹಾಗೂ ಕರ್ನಾಟಕದ ಚುನಾವಣಾ ರಾಜಕಾರಣದ ಮೇಲೆ ಪರಿಣಾಮ ಬೀರಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಹಿಂದುಳಿದವರಿಗೆ ನಂಬಿಕೆ ದ್ರೋಹವಾಗಿದೆ ಎಂದು ತಿಳಿಸಿದ್ದಾರೆ. ಹೊಸದಾಗಿ ಯಾರು ಮುಖ್ಯಮಂತ್ರಿಯಾಗಿ ಬಂದರೂ ಅದು ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಪ್ರಯೋಜನವಿಲ್ಲ ಎಂದು ಬಿಜೆಪಿ ರಾಜ್ಯ ಘಟಕ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಬಡವರು ಕಾರ್ಮಿಕರು, ರೈತರು, ಯುವಕರು, ಮಹಿಳೆಯರು, ದೀನ ದಲಿತರು ಮತ್ತು ಹಿಂದುಳಿದವರನ್ನು ಘೋಷಿಸುವ ಮೂಲಕ ಸರ್ಕಾರವನ್ನು ನಡೆಸುವ ಈ ಜನರ ಪ್ರವೃತ್ತಿ ನಿರಂತರವಾಗಿ ಮುಂದುವರಿಯಲಿದೆ ಎಂದು ತಿಳಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಎದುರಾದ ಕ್ಷಣದಲ್ಲಿ ಅಧಿಕಾರದ ಕೊನೆಯ ದಿನಗಳಲ್ಲಿ ತರಾತುರಿಯಲ್ಲಿ ಜಾತಿ ಜನಗಣತಿ ವರದಿ ಸ್ವೀಕರಿಸುವುದು, ಅದರ ಮಾಹಿತಿಯನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವಿಫಲವಾಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣ ಇಲ್ಲ ಎಂದು ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಅವರು ಬಳಿಕ ದಾವಣಗೆರೆಯಲ್ಲಿರುವ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಭಾಗಿಯಾಗಲಿದ್ದಾರೆ. ಕಾಲೇಜಿನಲ್ಲಿ ಓದಿದ 1,500ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟಪತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ವನ ಉದ್ಘಾಟಿಸಲಿದ್ದಾರೆ. ಅಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯಕ್ಕೂ ಭೇಟಿ ನೀಡಲಿದ್ದಾರೆ. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮರಿ ಹೆಣ್ಣಾಗಿದ್ದಲ್ಲಿ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರಿಡಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕಳೆದ ಬಾರಿ ಇದೇ ನೀರಾನೆ ಜನ್ಮ ನೀಡಿದ್ದ ಮರಿ ಸೋಂಕಿನಿಂದ ಮೃತಪಟ್ಟಿತ್ತು. ಈ ನಿಟ್ಟನಲ್ಲಿ ಮರಿಯ ಆರೋಗ್ಯದ ಬಗ್ಗೆ ಸತತ ನಿಗಾ ಇಟ್ಟು ಯಾವುದೇ ಸೋಂಕು ತಗುಲದಂತೆ ಕಟ್ಟುನಿಟ್ಟಾಗಿ ಕಾರ್ಯಾಚರಣೆ ಮಾನದಂಡಗಳನ್ನು ಅನುಸರಿಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ನಾಳೆಯಿಂದ ಇದೇ 31ರವರೆಗೆ ಮಂಗಳೂರಿನ ಬ್ಲೂ ಬೇ ತಣ್ಣೀರು ಬಾವಿ ಎಕೋ ಬೀಚ್ನಲ್ಲಿ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ನಡೆಯಲಿದೆ. ವಿವಿಧ ರಾಜ್ಯಗಳ ಸುಮಾರು 80ಕ್ಕೂ ಹೆಚ್ಚು ಸರ್ಫರ್ಗಳು ಭಾಗವಹಿಸಲಿದ್ದಾರೆ. ಈ ವರ್ಷದ ಕೊನೆಯ ವೇಳೆಗೆ ಐಚಿ ನೊಗೋಯೋ ಏಷ್ಯನ್ ಕ್ರೀಡಾಕೂಟದಲ್ಲಿ ಸರ್ಫಿಂಗ್ ಚೊಚ್ಚಲ ಪ್ರವೇಶಕ್ಕೆ ಸಿದ್ದತೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರೀಡಾಕೂಟ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಪುರುಷರ ಓಪನ್, ಮಹಿಳಾ ಓಪನ್, 18 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರ ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಗೋವಾದ ಸರ್ಫರ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಳೆ ಭೇಟಿ ನೀಡಲಿದ್ದಾರೆ. ಭಾನುವಾರ ಭಟ್ಕಳದ ಶಿರಾಲಿ ಬಳಿ ಚಿಪ್ಪಿಕಲ್ಲು ತೆಗೆಯುವ ಉಂಟಾದ ದುರಂತದಲ್ಲಿ ಮೃತರಾದ ಸಂತ್ರಸ್ತ ಕುಟುಂಬವನ್ನು ಭೇಟಿಯಾಗಿ ಉಭಯ ನಾಯಕರು ಸಾಂತ್ವನ ಹೇಳಲಿದ್ದಾರೆ. ನಂತರ ಮುರಿನಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ನಡೆಯುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ನಡುವೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಾದ್ಯಂತ ತಾತ್ಕಾಲಿಕವಾಗಿ ಮದ್ಯ ನಿಷೇಧ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
5: ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಭಜನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ಕೇಳೋಣ ಭಗೀರ ಚಿತ್ರದ ಹಾಡನ್ನು. ಹರ್ಷಿಕ ದೇವನಾಥ್ ಅವರು ಹಾಡಿರುವ ಈ ಹಾಡನ್ನು ಬರೆದವರು ಪ್ರಮೋದ್ ಮರವಂತೆ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ.

0: ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಪಾದಕರ ಡೈರಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವ ಹೆಸರು ಬಿವಿ ವೈಕುಂಠರಾಜು. ತಾಯ್ನಾಡು ಪತ್ರಿಕೆ ಮೂಲಕ ಮಿಂಚಿದ ಪ್ರತಿಭಾವಂತ ಪತ್ರಕರ್ತ. ವಾರಪತ್ರಿಕೆ ಅವರೇ ರೂಪಿಸಿದ ಭಿನ್ನ ಶೈಲಿಯ ಪತ್ರಿಕೆ. ಪ್ರಜಾವಾಣಿ, ಗೋಧೂಳಿ ಪತ್ರಿಕೆಗಳಲ್ಲಿ ಅವರು ಗಮನಾರ್ಹವಾಗಿ ಕೆಲಸ ಮಾಡಿದರು. ಕೃತಿಗಳನ್ನು ಬರೆದರು, ಅಂಕಣಗಳನ್ನು ಬರೆದರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ನೇರ, ನಿಖರ, ಪ್ರಖರ ಅಂತ ಪ್ರಖ್ಯಾತರಾಗಿದ್ದರು ಬಿವಿ ವೈಕುಂಠರಾಜು. ಅವರ ಮಾತುಗಳನ್ನು ಕೇಳೋಣ.
2: ಗುಡ್ಡದ ರಂಗವ್ವನಹಳ್ಳಿ ಅಂತ ಅಂದರೆ ನಾನು ಓದಿದ್ದು ಆ ಹಳ್ಳಿಲೇ. ಪ್ರಾಥಮಿಕ 7ನೇ ತರಗತಿ ಅಂತ ಈಗೇನು ಹೇಳ್ತಾರೆ, 8ನೇ ತರಗತಿ ಯಾವಾಗ ಮಿಡ್ಲ್ ಸ್ಕೂಲ್ ಅಂತಿತ್ತು ಅಲ್ಲಿವರೆಗೆ. ಅದು ಪಕ್ಕ ಬರಳು ಸೀಮೆ, ಕೆಂಪು ಧೂಳು ಮಯ, 500-600 ಮನೆ ಇರೋವಂಥ ಹಳ್ಳಿಲಿ ಇದ್ದದ್ದು 3-4 ಮರ ಮಾತ್ರ. ಊರಿನ ಹೊರಗಡೆ ಮರ ಇರ್ತದೆ, ಊರಿನಲ್ಲಿ ಬೆಳೆಸ್ಬೇಕು ಅನ್ನೋದಿಲ್ಲ. ಅದು ಯಾತಕ್ಕಿಲ್ಲ ಅನಿಸ್ತಿತ್ತು, ನನಗೆ ಗೊತ್ತಿಲ್ಲ ಯಾಕೆ ಹೀಗೆ ಅನ್ನಿಸ್ತಾ ಇತ್ತು ಅಂತ. ಒಂದು ಸರಿ ಶಾಲೆಯಲ್ಲಿ ಪಕ್ಕದಲ್ಲಿ ಕೂತಿದ್ದ ನನಗೆ

0: ಸ್ವಾತಂತ್ರ್ಯ ಬಂದಾಗ ನನಗೆ 10 ವರ್ಷ. ಸ್ವಾತಂತ್ರ್ಯ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ಚಟುವಟಿಕೆಗಳು ರಾಷ್ಟ್ರದ ಎಲ್ಲ ಕಡೆ ಗ್ರಾಮಗಳಲ್ಲಿ ನಡೆಯೋಕ್ಕೆ ಪ್ರಾರಂಭ ಆದವು. ಒಬ್ಬರು ರಾಮಚಂದ್ರ ರೆಡ್ಡಿ ಅಂತ, ಅವರು ಎಂಜಿನಿಯರಿಂಗ್ ಓದ್ತಾಯಿದ್ರು. ಅವರು ಕೆಲವು ಪುಸ್ತಕಗಳನ್ನು ಚಿತ್ರದುರ್ಗದಲ್ಲೇ ಸಂಗ್ರಹಿಸಿ ಅಲ್ಲೊಂದು ಸಣ್ಣ ಲೈಬ್ರರಿ ಶುರು ಮಾಡಿದರು. ನನಗೆ ಆ ಪುಸ್ತಕಗಳು ಓದೋದೇ ಕೆಲಸ. ಅಂದರೆ ಬೇರೆ ಹುಡುಗರ ಜೊತೆ ಆಟ ಪಾಠ ಇದು ಯಾವುದು ನನಗೆ ಗೊತ್ತಿಲ್ಲ. ಹುಡುಗರು ನನ್ನ ಪ್ರತ್ಯೇಕ ಇಟ್ಟಿದ್ದರು. ಯಾಕೆ ಅಂದರೆ ಶಾಲೆಯಲ್ಲಿ ಮಾಸ್ತರು ಬುದ್ಧಿವಂತ ಅಂತಿದ್ರಲ್ಲ, ಒಬ್ಬನ ಬುದ್ಧಿವಂತ ಅಂದರೆ ಬೇರೆ ಹುಡುಗರು ಸಹಿಸ್ಕೊಳ್ಳಲ್ಲ. ಹೀಗಾಗಿ ನಾನು ಪ್ರತ್ಯೇಕವಾಗಿ ಬೆಳೆಯೋಕ್ಕಾಗಾಯಿತು. ಕತ್ತಲು, ರಾತ್ರಿ ಆದರೆ ದೀಪ ಇಲ್ಲ, ನಕ್ಷತ್ರಗಳೇ ನಮಗೆ ಬೆಳಕು ನೀಡಬೇಕು. ಮಾತಾಡೋವಾಗಲೂ ಯಕ್ಷಲೋಕ ಅದು ಇದು ಅಂದರೆ ಅದೇ ಅನ್ನಿಸ್ತಾ ಇತ್ತು. ಆ ರೀತಿ ವಾತಾವರಣದಲ್ಲಿ ನಾನು ಬೆಳೆದನು. ಚಿತ್ರದುರ್ಗ SSLC ಇಂಟರ್ಮೀಡಿಯೇಟು, ಅಲ್ಲಿ ಜಿಲ್ಲಾ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳಿದ್ವು. ಆಗಲೇ ರಾಮಾಯಣ ದರ್ಶನ ನಾನು ಓದಿದ್ದು. ಅಂದರೆ ಲೈಬ್ರರಿಯಲ್ಲೇ ಕೂತು ಓದಬೇಕಾಗಿತ್ತು, ಯಾಕಂದರೆ ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ಲ. ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ SR ರಾಮಸ್ವಾಮಿ ಅಂತ ಇಂಗ್ಲೀಷ್ ಪ್ರೊಫೆಸರ್ ರಿಟೈರ್ ಆದರು, ಅವರು ನಮಗೆ ಇಂಗ್ಲೀಷ್ ಟೀಚರು. ಅಂದರೆ ಅಲ್ಲೇ ನಾನು ಕನ್ನಡ ಆಂಧ್ರಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು, ಮೈಸೂರಿಗೆ ಹೋದೆ. ಹಿಂದಿನ ಕಾಲದ ಗುರುಗಳು ಅನ್ಬಹುದಂತ ಪ್ರೊಫೆಸರ್ DL ನರಸಿಂಹಾಚಾರ್ಯ ಸಿಕ್ಕಿದ್ರು. ಗಂಡು ಮಕ್ಕಳು ಇರಲಿಲ್ಲ ಅವ್ರಿಗೆ, ನನ್ನನ್ನು ಒಂದು ರೀತಿ ಸಾಕು ಮಗನ ಥರ ನೋಡಿಕೊಂಡ್ರು. ನಮ್ಮ ಸಂಪತ್ ಅಂತ ಒಬ್ಬರು ಮೇಷ್ಟಿದ್ರು, ಅವರು ಯಾರಿಗಾರು ಪರಿಚಯ ಮಾಡಬೇಕಾದ್ರೆ ವೈಕುಂಠರಾಜು DL ಸಾಕು ಮಗ ಅನ್ನೋರು. ಅಥ ತಾನೇ ತಾನಾಗಿ ಕೆಲವು ಸನ್ನಿವೇಶಗಳು ಒದಗಿ ಬಂದವು. ಚಿತ್ರದುರ್ಗದಲ್ಲಿ ಓದೋವಾಗ ನಾಟಕದ ಕಂಪ್ನಿಗಳು ಬರವು, ಗುಬ್ಬಿ ಕಂಪ್ನಿ, ಹೆಣ್ಣೇಂದ್ರ ಕಂಪ್ನಿ, ಸುಬ್ಬಯ್ಯನಾಡು ಕಂಪ್ನಿ, ಗೋಗಾ ಕಂಪ್ನಿ ಎಲ್ಲನು. ಅದೇನು ಅವಳನ್ನ ರಾತ್ರಿ ನಮ್ಮ ಅಪ್ಪ ಬೈತಾಯಿದ್ರು, ಕಳ್ತನದಲ್ಲಿ ಹೋಗಿ ನೋಡಿ ಬೈದು ರಾತ್ರಿ ಮಾಡಿ ಹತ್ತಿ ಮಲಗಿ ಬೆಳಗ್ಗೆ ಬೈಸ್ಕೊಳ್ಳೋದು ನಡೀತಾ ಇತ್ತು. ಹೀಗಾಗಿ ರಂಗಭೂಮಿಯಲ್ಲಿ ಆಸಕ್ತಿ ಬಂತು. ಚಲನಚಿತ್ರ ಅಂತೂ ಎಲ್ರಿಗೂ ಆಸಕ್ತಿ. ಅವಾಗ ನಮ್ಮ ಕಡೆ ಹೆಚ್ಚು ತೆಲುಗುನೂ ಬರ್ತಾಯಿದ್ವು, ಕನ್ನಡದ್ದು. ಹೈಸ್ಕೂಲಲ್ಲಿ ಓದಬೇಕಾದ್ರೆ ಅಲ್ಲೊಂದು ಅಂಗಡಿಯಲ್ಲಿ ವಿಶ್ವಕರ್ನಾಟಕ ತರಿಸೋರು, ಪತ್ರಿಕೆ ಓದೋ ಅಭ್ಯಾಸ ಬೆಳೀತು. ದಿವಂಗತ ಶೇಷಪ್ಪನವ್ರ ಕಿಡಿ ಬರ್ತಾಯಿತ್ತು. ಆ ಕಿಡಿಯಲ್ಲಿ ಬಹಳ ತೀಕ್ಷ್ಣವಾದಂಥ ಬರಹ ಹೇಗೆ ಅಂದರೆ, ಈಗ ಸಾವುಕಾರ ಚೆನ್ನಯ್ಯ ನಾನು ಕಿಡಿ ಓದಲ್ಲ ಅಂದರೆ ಅದಕ್ಕೆ ಶೇಷಪ್ಪ ರಿಯಾಕ್ಟ್ ಮಾಡಿದ ರೀತಿ ಅಂದರೆ, ಹೌದು ನಿಮ್ಗೆ ಓದೋಕೆ ಬರಲ್ಲ, ಯಾರು ಥರ ಓದಿಸ್ಕೊಳ್ಳಿ ಅಂತ. ಈ ಥರ ಆಗಿ ಅದು ಒಂದು ರೀತಿ ಪತ್ರಿಕೋದ್ಯಮ ಇದ ರಕ್ತದಲ್ಲೇ ಬರೆದುಕೊಂಡು ತಂದಬೇಕು. ಮೈಸೂರಿಗೆ ಹೋದಾಗ ಅಲ್ಲಿ ಮಾದರಿ ಲೋಕಸಭೆ, ಅಲ್ಲಿ ನಾನು ಚೀಫ್ ವಿಪ್. ಇದು ಆನರ್ಸ್ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಒಂದು ಕೈ ಬರಹದ ಮಾಸಿಕ. ಹೀಗೆ ಆಸಕ್ತಿ ಅದು ಹೇಗೆ ಅಂತ ಹೇಳೋದಕ್ಕಿಂತ ಅದೇ ಆಗಬಂತು, ಅದರಿಂದ ಪತ್ರಿಕೋದ್ಯಮದಲ್ಲೇ ಅಂತ. ಜೊತೆಗೆ 1 ವರ್ಷ ನಾನು ಕಾಲೇಜಿನ ಲೆಕ್ಚರ್ ಆಗಿದ್ದೆ. ಆವಾಗ ಲೆಕ್ಚರ್ಗಳಂದರೆ ಬರೀ ಸ್ಯಾಲ್ರಿಗಳು, ಕನ್ಫರ್ಮೇಷನ್ನು, ಟೆಂಪರರಿ ಸರ್ವಿಸ್ ಕಂಡೀಷನ್ಸ್ ಇವೇನೆ, ಇದೇನೆಲ್ಲ ಕೊಳತೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಪತ್ರಿಕೋದ್ಯಮ ಅಂತ ಅಲ್ಲೇ ನನಗೆ ಮಳೆತದ್ದು. ಆಮೇಲೆ ಸಿಗಲಿಲ್ಲ ಪ್ರಜಾವಣೆಯಲ್ಲಿ ನೇರವಾಗಿ, ತಾಯ್ನಾಡಿನಲ್ಲಿ ಸಿಕ್ತು, 2 ವರ್ಷ ಕೆಲಸ ಮಾಡಿದೆ. ಹೀಗೆ ಯಾವ್ಯಾವುದೋ ಕಾರಣದಿಂದ ಚಲನಚಿತ್ರ, ರಂಗಭೂಮಿ, ಸಾಹಿತ್ಯ ಹೀಗೆ ಆಸಕ್ತಿ ಬೆಳೀತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ BV ವೈಕುಂಠರಾಜು ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ ಡಾ AS ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ. ಸಮಯ 7 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತೆಲಂಗಾಣದ ಕಾಜಿಪೇಟ್ ರೈಲು ಉತ್ಪಾದನಾ ಘಟಕ ಮುಂದಿನ 5 ವರ್ಷಗಳಲ್ಲಿ 800 ಇಂಟರ್ಸಿಟಿ ರೈಲುಗಳನ್ನು ಉತ್ಪಾದಿಸಲಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ರೈಲುಗಳನ್ನು ಕಡಿಮೆ ದೂರದ ಪ್ರಯಾಣಕ್ಕಾಗಿ ದೇಶಾದ್ಯಂತ ನಿಯೋಜಿಸಲಾಗುವುದು ಎಂದು ಹೇಳಿದರು. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ನಾಳೆಯಿಂದ ಮೇಘಾಲಯಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಶಿಲಾಂಗ್ನಲ್ಲಿ ಸಂಯೋಜಿತ ಬಹು ಉಪಯೋಗಿ ಒಳಾಂಗಣ ಕ್ರೀಡಾಂಗಣ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ ಮತ್ತು ಈ ವರ್ಷದ ರಾಷ್ಟೀಯ ಕ್ರೀಡಾಕೂಟವನ್ನು ಆಯೋಜಿಸಲು ಮೇಘಾಲಯದ ಸಿದ್ದತೆಗಳನ್ನು ಪರಿಶೀಲಿಸಲಿದ್ದಾರೆ. ಕಲ್ಲಿದ್ದಲು ಅನಿಲೀಕರಣ ದೇಶದ ಕೈಗಾರಿಕಾ ಮತ್ತು ಆರ್ಥಿಕ ಪರಿವರ್ತನೆಯ ಪ್ರಮುಖ ಸ್ತಂಭವಾಗಿ ಹೊರಹೊಮ್ಮುತ್ತಿದೆ ಎಂದು ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮೇಲ್ಮೈ ಕಲ್ಲಿದ್ದಲು ಮತ್ತು ಲಿಗ್ಮೈಟ್ ಅನಿಲೀಕರಣ ಯೋಜನೆಗಳ ಉತ್ತೇಜನ ಯೋಜನೆಯ ರೋಡ್ ಶೋ ಉದ್ದೇಶಿಸಿ ಅವರು ಮಾತನಾಡಿದರು. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅವರ ಜನ್ಮ ಜಯಂತಿಯನ್ನು ದೇಶ ಇಂದು ಆಚರಿಸುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ಸಾವರ್ಕರ್ ಅವರ ತ್ಯಾಗ ಮತ್ತು ಕೊಡುಗೆ ಕುರಿತ ವಿಶೇಷ ದೃಶ್ಯಾವಳಿಯನ್ನು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಕಿರು ಎಫ್ಎಂ

ಆಕಾಶವಾಣಿ ಕೇಂದ್ರಗಳ ಸ್ಥಾಪನೆಗೆ ಚಿಂತನೆ ನಡೆಸಲಾಗಿದ್ದು ಈಗಾಗಲೇ ಕೇಂದ್ರಕ್ಕೆ ಈ ಬಗ್ಗೆ ಮನವಿ ಸಲ್ಲಿಸಲಾಗಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಬಕ್ರೀದ್ ಹಬ್ಬವನ್ನು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಅತ್ಯಂತ ಶ್ರದ್ದಾಭಕ್ತಿಯಿಂದ ಆಚರಿಸಿದರು. ನಗರದ ಜೂನಿಯರ್ ಕಾಲೇಜು ಮುಂಭಾಗದಲ್ಲಿರುವ ಮಸೀದಿಯಿಂದ ಬಕ್ರೀದ್ ಮೆರವಣಿಗೆ ಹೊರಟ ಮುಸ್ಲಿಂ ಬಾಂಧವರು ಬಿಬಿ ರಸ್ತೆ ಎಂಜಿ ರಸ್ತೆ ಮೂಲಕ ಪ್ರಶಾಂತ ನಗರದಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಫೈನಲ್ಸ್ನಲ್ಲಿ ಸ್ಥಾನ ಪಡೆಯಲು ನವಚಂಡೀಗಢದ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಗುಜರಾತ್ ಟೈಟಾನ್ಸ್ ತಂಡವನ್ನು ಎದುರಿಸಲಿದೆ. ಭಾನುವಾರ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯ ಆಯೋಜಿಸಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಜೀವನವೇ ನಾಟಕ ಸ್ವಾಮಿ ಚಿತ್ರದ ಹಾಡು ಮುಡಿಬಂತು ಮಾಸ್ಟರ್ ಅಮೋಘವರ ಧ್ವನಿಯಲ್ಲಿ. ರಾಜು ಭಂಡಾರಿ ರಾಜವರ್ಧ ಅವರ ರಚನೆಗೆ ಅತಿಶಯ್ ವೇದಾಂತ್ ಜೈನ್ ಅವರ ಸಂಗೀತವಿತ್ತು.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಾರ್ಯಕ್ರಮ ಆಕಾಶ ಬುಟ್ಟಿ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು. ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
3: ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ದೂರವಾಣಿ ನೇರ ಸಂಪರ್ಕದಲ್ಲಿದ್ದಾರೆ ಅಂಬರಾಯ ಕೋಣೆ ಅವರು. ನಮಸ್ಕಾರ ಸರ್.
4: ನಮಸ್ಕಾರ ಸರ್.
3: ಆಕಾಶವಾಣಿಗೆ 90 ವರ್ಷ, ಈ ಒಂದು ಸಂದರ್ಭದಲ್ಲಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
4: ನಾನು ಟೋಟಲ್ ನೋಡಿ ಸರ್, ಆಕಾಶವಾಣಿ 1985 ಇಲ್ಲಿವರ್ತನ ಖಾಯಂ ಆಕಾಶವಾಣಿ ಕೇಳುಗ ಸರ್.
3: ಓ, ಖಾಯಂ ಶ್ರೋತೃ ತಾವು?
4: ನಾನು ಗುಲ್ಬರ್ಗ ಆಕಾಶವಾಣಿ ಖಾಯಂ ಕೇಳುಗ ಸರ್.
3: ತುಂಬಾ ಸಂತೋಷ.
4: ಆಕಾಶವಾಣಿ ಅನಂತ ಅಭಿನಂದನೆಗಳು ಸರ್.
3: ತುಂಬಾ ತುಂಬಾ ಧನ್ಯವಾದ ಸರ್. ನಿಮ್ಗೆ ನೆಚ್ಚಿನ ಕಾರ್ಯಕ್ರಮ ಯಾವ್ದು ಸರ್?
4: ಬೆಳಗ್ಗೆ ಒಂದನ ಸರ್ ಫಸ್ಟ್, ಆಮೇಲೆ ಚಿಂತನ ಸರ್, ಆಮೇಲೆ ಜನಪದ ಗೀತೆಗಳು ಸರ್, ಆಮೇಲೆ ಸುಗಮ ಸಂಗೀತ, ಆಮೇಲೆ ಚಿತ್ರಗೀತೆಗಳು, ಆಮೇಲೆ ಕನ್ನಡ ಹೊಸ ಚಿತ್ರಗೀತೆಗಳು ಸರ್,
3: ಲೇಟೆಸ್ಟ್,
4: ಆಮೇಲೆ ವಿಜ್ಞಾನ ಭಾರತಿ ಅಂತ ಹೇಳಿ ಅಕ್ಷರಕ್ಕೆ ಕಾಣಿ ಸರ್, ಹೈದರಾಬಾದ್ ಕಲ್ಯಾಣ ಕರ್ನಾಟಕ ವಿಶೇಷ ಕಲ್ಯಾಣವಾಣಿ ಸರ್, ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮವಾದ ಕಾರ್ಯಕ್ರಮ ಸರ್.
3: ತುಂಬಾ ಇಷ್ಟ ಆಗತ್ತಾ?
4: ಹಾ ಇಷ್ಟ ಸರ್, ಯಾಕಂದ್ರೆ ನಮ್ ಕಲ್ಯಾಣ ಕರ್ನಾಟಕ ವಿಶೇಷ ಎಂಬುದು ಕಲ್ಯಾಣವಾಣಿ ಮುಖಾಂತರ ನಮ್ಗೆಲ್ಲ ಗುರುತಾಗ್ತದೆ ಕೇಳೋದ್ರಿಗೆ ಸರ್. ಆಮೇಲೆ ಆರೋಗ್ಯ ಸಂಚಿಕೆ, ಆಮೇಲೆ ನಮ್ಮ ಗಾನ ಪಲ್ಲವಿ ಸರ್, ಆಮೇಲೆ ಸಾಯಂಕಾಲ ಕೃಷಿರಂಗ ಸರ್, ರೈತರ ಬಗ್ಗೆ ಬಹಳ ಉಪಯೋಗ ಆಗುತ್ತೆ ಕೃಷಿರಂಗ ಕಾರ್ಯಕ್ರಮ ಸರ್.
3: ನಿಜ, ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 70% ರೈತರ ಇದ್ದಾರೆ ನಮ್ಮ ದೇಶದಲ್ಲಿ. ಅವರ ಒಂದು ಏಳಿಗೆ ತುಂಬಾ ಮಹತ್ವ ನಮ್ಗೆ.
4: ಕೃಷಿ ಒತ್ತು ಕೊಡ್ಬೇಕು ಸರ್, ಕೃಷಿ ಒತ್ತು ಸರ್.
3: ಹೌದು ಹೌದು ಹೌದು, ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೃಷಿ ಕೊಡುಗೆ ತುಂಬಾ ಮಹತ್ವವಾದದ್ದು, ಏನಂತೀರಾ ತಾವು?
4: ಕೃಷಿ ಬಗ್ಗೆ ನಾವೆಲ್ಲ ಇನ್ನ ಹೆಚ್ಚಿನ ಆಸಕ್ತಿ ತೋರಿಸ್ಬೇಕು ಸರ್. ನಾವು ಎಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲಿ ನಾವು 20,000-30,000 ದುಡಿಯಬಹುದು ಸರ್. ನಮ್ ಕೃಷಿ ನಾವು ಇದು ಮಾಡಿದ್ರೆ ಅಂದ್ರೆ ಸುಮಾರು ಅದ್ರಲ್ಲಿ ನಮಗೆ 5-10 ಲಕ್ಷ ಹೊಲದ ದುಡಿಯಬಹುದು ಸರ್ ನಾವು.
3: ಏನಂದ್ರೆ ಬಿಸಿಲು ಮಳೆ ಗಾಳಿ ಚಳಿ ಎಲ್ಲ ತಡ್ಕೊಂಡು ನಾವು ಕೆಲಸ ಮಾಡ್ಬೇಕು, ಶ್ರಮ ಜಾಸ್ತಿ ಪಡ್ಬೇಕು ಕೃಷಿನಲ್ಲಿ.
4: ಅಂದ್ರೆ ಸರ್ ಸ್ವಂತ ಸರ್, ಇದು ಬೇರೆಯವರಿಗೆ ಮತ್ತವ್ರ ಗುಲಾಮ ಆಗುತ್ತೆ ಸರ್.
3: ಸ್ವಾವಲಂಬಿ ಕೃಷಿ, ಹೌದು.
4: ಆಮೇಲೆ ನಮ್ಮ ಗೀತಾ ಚಂದ್ರಿಕೆ ಅಂತ ಬರ್ತಾರೆ ಸರ್, ಗೀತಾ ಚಂದ್ರಿಕೆ ಅಂತ ಹೇಳಿ. ಆಮೇಲೆ ನಮ್ಮ ಸ್ಥಳೀಯ ಸಮಾಚಾರ ಗೊತ್ತಿತ್ತು ಸರ್, ಸ್ಥಳೀಯ ಸಮಾಚಾರ ಅಂತ ಹೇಳಿ ಫೋನ್ ಇನ್ ಕಾರ್ಯಕ್ರಮ ತಿಂಗಳ ಕೇಳೋದ ಕಾಯಂ ಸರ್ ಆಕಾಶವಾಣಿ. ನಾವು ಬೊಮ್ಮಂತೋಣಿ ಸರ್, 300-200 ರೂಪಾಯಿ ಇದಕ್ಕಿಂತ ಸುಮಾರು ವರ್ಷ ಹಿಂದೆ ಸರ್ ನಾನು ಆಕಾಶವಾಣಿ ಕಾಯಂ ಕೇಳೋದಾಗಿ ಬೊಮ್ಮಂತೋಣಿ ಸರ್.
3: ಸರ್, ಈಗ ಆಕಾಶವಾಣಿಯಿಂದ ನಿಮ್ಮ ಜೀವನದಲ್ಲಿ ಏನನ್ನ ಬದಲಾವಣೆ ಕಂಡಿದ್ದೀರಾ?
4: ಸರ್ 100% ಬದಲಾವಣೆ ಆಗಿದೆ ಸರ್.
3: ಯಾವ ತರ ಸರ್?
4: ಯಾಕಂದ್ರೆ ಸರ್ ಆಕಾಶವಾಣಿ ಅನ್ನೋ ಕುಗ್ರಾಮ್ ಸರ್, ಅಫಜಲ್ಪುರ್ ತಾಲೂಕ ಅರ್ಜುನಿಗೆ ಕುಗ್ರಾಮ್ ಸರ್. ಈ ಆಕಾಶವಾಣಿಗ ಯಾವ ಅರ್ಜುನಿಗೆ ಒಂದ್ ತೊಡಗನ ಮಾತಾಡ್ತಾನ ನೋಡಪ್ಪ, ಆಕಾಶವಾಣಿ ಎಷ್ಟು ಚಂದ ಮಾತಾಡ್ತಾನ ಅಂತ ಹೇಳಿ ಹೇಳ್ತಾರೆ ಸರ್. ಕೆಲವೊಂದು ಪ್ರೋಗ್ರಾಮ್ ಬಂದಾಗ ನಾವು ಆಕಾಶವಾಣಿ ಬಗ್ಗೆ ತಿಳಿಸಿ ಹೇಳಿ ಕೇಳಿದ್ರು ಸರ್. ಅವ್ರಿಗೆ ನಮ್ಮ ಊರು ಕುಗ್ರಾಮ್ ಸರ್, ಅವ್ರ ಊರ ಒಂದ್ ಬಸ್ ಕನ್ವರ್ಟ್ ಏನಿಲ್ಲ ಸರ್, ಅಂತ ಒಂದ್ ಕುಗ್ರಾಮದ ಹುಡುಗ ಏನಪ್ಪ ಆಕಾಶವಾಣಿ ಮುಖಾಂತರ ಎಲ್ಲರಿಗೆ ತಿಳಿಸಿ ಹೇಳ್ತಾನಪ್ಪ ಹುಡುಗ ನೋಡಮ್ಮತ್ತೆ. ನಾ ನನ್ನ ಹುಡುಗಲ್ಲ, ನಾನು ಸುಮಾರು 40-45 ವರ್ಷ ಮನುಷ್ಯ ಇದ್ದೀನಿ, ಆಸಕ್ತಿ ಬೇಕು ನಿಮ್ಗೆ ಆಕಾಶವಾಣಿ ಕೇಳ್ಬೇಕು, ಆಸಕ್ತಿ ಬೇಕು ಸರ್ ಎಲ್ಲರಿಗೆ ಆಗಲ್ ಸರ್. ಏನಾಗುತ್ತೆ ನಾ ಬೇರೆ ಹೊರಗಡೆ ಬಂದ ಅಂದ್ರೆ ಸರ್, ನಾ ಆಕಾಶವಾಣಿ ಮೊದಲು ಫಸ್ಟ್ ಸ್ಟಾರ್ಟ್ ಮಾಡ್ತೇನೆ ಸರ್ ರೇಡಿಯೋ ಸರ್, ಸುಮಾರು 9 ಗಂಟೆ ತನ ಕಂಟಿನ್ಯೂ ಹಂಗೆ ಕೇಳ್ತಾ ಇರ್ತಾರ ಸರ್ ಆಕಾಶವಾಣಿ. ನಮ್ಮಲ್ಲಿ ಬೈತಾರ ಸರ್, ಇಬ್ಬರು ರೇಡಿಯೋ ಬಂದ್ ಮಾಡ್ತಾನೆ, ರೇಡಿಯೋ ಬಂದ್ ಮಾಡಿ ನಾವು ಹೋದ್ಮೇಲೆ ನೀವು ಕೇಳೋ ಹೇಳ್ತೇನೆ ಸರ್, ಟಿವಿ ಬಂದ್ ಮಾಡ್ತೀನಿ ಸರ್ ನಮ್ಮ ಫಸ್ಟ್.
3: ಈಗ ಬಾಲ್ಯದಲ್ಲಿ ನೀವು ಕುಟುಂಬದೊಂದಿಗೆ ರೇಡಿಯೋ ಕೇಳಿದಂತಹ ಒಂದು ನೆನಪುಗಳು ಯಾವ ತರ ಇದೆ? ತುಂಬಾ ಆಸಕ್ತಿಯಿಂದ ತುಂಬಾ ಆಶ್ಚರ್ಯದಿಂದ ಕೂಡ ನಾವು ರೇಡಿಯೋ ಕೇಳ್ತಾ ಇದ್ದೀವಿ, ಆ ನೆನಪುಗಳು ಇದೆಯಾ ಸರ್ ನಿಮ್ಗೆ?
4: ಹೊಲದ ಕೆಲಸ ಮಾಡ್ಬೇಕಾದ್ರೆ ರೇಡಿಯೋ ಹಚ್ಚಿರ್ತೀವಿ ಸರ್ ನಾನು.
3: ಅಂದ್ರೆ ರೇಡಿಯೋ ಕೇಳ್ಕೊಂಡು ಹೊಲದ ಕೆಲಸ ಮಾಡೋದು?
4: ರೇಡಿಯೋ ಕೇಳ್ಕೊಂಡು ರೇಡಿಯೋ ಚಾಲಿಟಿ ಹೊಲದ ಕೆಲಸ ಮಾಡ್ತೀವಿ ಸರ್ ನಾವು.
3: ಏನೇ ಕೆಲಸ ಮಾಡಿದ್ರೆ ಅದು ಶ್ರಮ ಅನ್ಸಲ್ಲ ನಮ್ಗೆ, ಏನಂತೀರ ತಾವು?
4: ಇನ್ನ ಕೆಲಸ ಮಾಡಬೇಕು ಹುಮ್ಮಸ್ ಬರ್ತಿದ್ ಸರ್ ಆಕಾಶವಾಣಿ.
3: ನಿಜ ನಿಜ ನಿಜ
4: ಸರ್. ಈ ಒಳ್ಳೆ ಜನಪದ ಗೀತೆ, ಜನಪದ ಗೀತೆಗಳು ಸರ್, ಭಕ್ತಿ ಗೀತೆಗಳು, ಆಮೇಲೆ ಚಿತ್ರಗೀತೆ ಕೇಳೋದು ಏನಂತ ಸರ್ ಮನುಷ್ಯಾಗ ಕೆಲಸ ನಮ್ಗೆ ಐಎಸ್ ಅನ್ನಿಸ್ತಿರ್ ಸರ್, ಒಳ್ಳೆ ಏನೋ ಮಾಡ್ಬೇಕು ಏನೋ ಕೇಳ್ಬೇಕು ಅನಿಸ್ತಿರ್ ಸರ್.
3: ಈಗ ಯಾವ್ದ್ರ ಮುಖಾಂತರ ರೇಡಿಯೋ ಕೇಳ್ತಿದ್ರು ಮನೆಯಲ್ಲಿ ನೀವು?
4: ಮನೆ ರೇಡಿಯೋ ಸರ್ ನಮ್ಮಲ್ಲಿ ಸರ್, FM ಸರ್.
3: FM ಸೆಟ್ ಇದೆಯಾ ರೇಡಿಯೋ?

0: ಆಮೇಲೆ ಕಲಬುರಗಿ ಆಕಾಶವಾಣಿ ಸರ್, ಮತ್ತ ಶಾನ ಬಸವೇಶ್ವರ ಎಫ್ ಎಂ ಬರುತ್ತೆ ಸರ್, ಶಾನ ಬಸವೇಶ್ವರ ಹುಲಿನ ಕಾರ್ಯಕ್ರಮದ ಭಾಗವಹಿಸಿನ ಸರ್, ಅವು ಅನ್ಸರ್ ಕೇಳಿದಾಗ ಅನ್ಸರ್ ಅನ್ಸರ್ ಮಾಡಿನ ಸರ್. ಅವ್ರು ಹೇಳಿದ್ರು ಸರ್ ಒಳ್ಳೆ ಕಲ ನೀವು ಎಷ್ಟು ಆಕ್ಟಿವ್ ಇದ್ರಿ ಸರ್, ಆಕ್ಟಿವ್ ಇಲ್ಲ ಸರ್ ಆಕಾಶವಾಣಿ ನಾನು ಮಾಡ್ಲಿಕ್ಕೆ ಕಚ್ಚದಂಗ ಸರ್.
1: ರೇಡಿಯೋದಲ್ಲಿ ಚಿತ್ರಗೀತೆ ಕೂಡ ತುಂಬಾ ಆಸಕ್ತಿಯಿಂದ ಕೇಳ್ತೀನಿ ಅಂತ ಹೇಳ್ತಿದ್ರಲ್ಲ, ಈಗ ಯಾವ ಗೀತೆ ನಿಮ್ಗೆ ಪ್ರಸಾರ ಮಾಡ್ಲಿ ನಾವು ಈಗ?
0: ನಮಗ ಅಲೆ ಮರಿ ಮಂದಾರು ಹೂವೆ ಸರ್.
1: ಆಯ್ತು, ಗೀತೆಯನ್ನ ಕೇಳಿ ನಂತರ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ.
0: ಓಕೆ ಸರ್.

0: ಕೇಳುಗರೆ, ಗೀತೆಯ ನಂತರ ಆಕಾಶ್ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ಅಂಬಾರ ಕೋಣೆಯವರು ನಮ್ಮೊಂದಿಗಿದ್ದಾರೆ. ನಮ್ಮ ಆಕಾಶವಾಣಿ ನ್ಯೂಸ್ ಆನ್ ಏರ್ ಅಂತ ಒಂದು ಆಪ್ ಅನ್ನ ಬಿಟ್ಟಿದೆ. ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳೋದಕ್ಕೆ ತುಂಬಾ ಸುಲಭ. ಅದರಲ್ಲಿ ಒಂದು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ನಮ್ಮ ದೇಶದ ಸುಮಾರು 425 ರೇಡಿಯೋ ಚಾನೆಲ್ಗಳನ್ನ ನೀವು ಕೇಳಬಹುದು. ಯಾವ್ದು ಬೇಕಾದನ್ನ ನೀವು ಚೂಸ್ ಮಾಡ್ಕೊಂಡು ಕೇಳಬಹುದು. ಅದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್ ನಿಮ್ಗೆ? ನೀವು ನ್ಯೂಸ್ ಆನ್ ಏರ್ ಆಪ್ ಯೂಸ್ ಮಾಡ್ತೀರಾ? ಅಂದ್ರೆ ಅದರಲ್ಲಿ ಸಿಗ್ನಲ್ಸ್ ಅನ್ನೋದೇನು ತೊಂದರೆ ಇಲ್ಲ. ನಮ್ಗೆ ಇಂಟರ್ನೆಟ್ ಒಂದಿದ್ರೆ ಸಾಕು. ಯಾವುದೇ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಬೇಕಂದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಕೇಳಬಹುದು.
1: ಒಟ್ನಲ್ಲಿ ಸರ್ ನಾ ಟೋಟಲ್ ಆಕಾಶವಾಣಿ ಕೇಳುಗ ಆಕಾಶವಾಣಿಯಿಂದ ನಂಬಾರೆ ಕೋಣೆ ಅಂತ ಹೆಸರುವಾಸಿ ಆಗಿನ ಸರ್. ಪ್ರತಿ ಗುಲ್ಬರ್ಗ ಜಿಲ್ಲೆ ಸರ್, ಪ್ರತಿಯೊಂದು ಹಳ್ಳಿಯಲ್ಲಿ ಸರ್. ನನ್ನ ಹೆಮ್ಮೆ ಆಕಾಶವಾಣಿ, ಹೆಮ್ಮೆ ಆಕಾಶವಾಣಿ 90 ವರ್ಷ, ಇನ್ನ 90 ವರ್ಷ ಆಗಿ ಸರ್ ಅದಕ್ಕ. ನಮ್ಮ ಆಕಾಶವಾಣಿ ಅಂದ್ರೆ ನಮ್ಗೆ ಅತಿ ಉಲ್ಲಾಸ ಸರ್.
0: ನಿಮ್ಗೆ ಇಷ್ಟವಾದಂತಹ ಒಬ್ಬ ಅನೌನ್ಸರ್ ಅಥವಾ ಆರ್ ಜೆ ಯಾರು ಅಂತ ಹೇಳಕ್ ಇಷ್ಟಪಡ್ತೀರಿ ನೀವು?
1: ಈಗ ನಮ್ ಕಾಲಕ್ಕಿದ್ ಸರ್ ಶಂಕರ್ ಬಾಬು ರೆಡ್ಡಿ ಅಂತ ಹೇಳಿ ಸರ್ ಗುಲ್ಬರ್ಗ. ನನ್ ಸುಮ್ ನೆನಪಿ ಬರೋದು ಶಂಕರ್ ಬಾಬು ರೆಡ್ಡಿ ಅಂತ ಹೇಳಿ ಸರ್.
0: ಏನ್ ಅವರಲ್ಲಿ ಅಂತಹ ವಿಶೇಷತೆ?
1: ಆಕಾಶವಾಣಿ ಮುಖಾಂತರ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಿ ಸರ್. ನಿನ್ನೆ ಏನು ಹೊಸ ಕಾರ್ಯಕ್ರಮ ಪ್ರಸಾರ ಮಾಡಿ ಕೇಳ್ರಿ, ನೀವೆಲ್ಲ ಖಾಯಂ ಕೇಳೋರು, ಮತ್ತೆ ಏನಿದ್ರ ಆಕಾಶವಾಣಿ ಏನಾದ್ರು ವ್ಯತ್ಯಾಸ ಇದ್ರೆ ಹೇಳ್ರಿ. ಅವಾಗಿನ ವ್ಯತ್ಯಾಸ ಸರ್, ಇವತ್ತಿನ ದಿವಸ ಹಿಂಗ್ ಆಗ್ಯದ ಕಾರ್ಯಕ್ರಮ, ಮತ್ತೆ ಇಮಿಡಿಯೇಟ್ಲಿ ನಾವು ಫೋನ್ ಮುಖಾಂತರ ಅಥವಾ ಲೆಟರ್ ಮಾಡಿ ಆಕಾಶವಾಣಿ ಕಳಿಸ್ತೀವಿ ಸರ್. ಈ ಕಾರ್ಯಕ್ರಮ ತಿದ್ದುಪಡಿ ಮಾಡಿ ಸರ್, ಮರು ಪ್ರಸಾರ ಹಂಗ್ ಮಾಡ್ಬಿಡ್ರಿ ಅಂತ ಹೇಳ್ಬಿಡ್ತೇವೆ ಸರ್. ಅವ್ರು ಅದೇ ಕೋಣೆ ಅವ್ರ ಇಮಿಡಿಯೇಟ್ಲಿ ಚೇಂಜ್ ಮಾಡ್ತೇವೆ ಅಂತ ಚೇಂಜ್ ಮಾಡ್ತೀರಿ ಸರ್. ಅವ್ರು ನಾವು ಹಳ್ಳಿ ಹೋದ್ರ ಸರ್, ನನ್ನ ಮನೆ ರೇಡಿಯೋ ಸರ್, 4 ಜನ ತೋಣೆ ಕೂತ್ ಕೊಡಿಸ ಕಟ್ಟಿ ಇರ್ತಾರೆ ಸರ್, ಕಟ್ಟಿ ಹಳ್ಳಿ ಕಟ್ಟಿ ಅಲ್ಲಿ ರೇಡಿಯೋ ಚಾಲು ಮಾಡಿ ಕುಂಡ್ರಪ್ಪ ಕೇಳಿ ಆಕಾಶವಾಣಿ ಎಲ್ಲ ಪ್ರಸಾರ ಆಗ್ತದೆ, ಇನ್ನೊಂದು ಕಾರ್ಯಕ್ರಮ ಪ್ರಸಾರ ಆಗ್ತದ್ರೆ ಒಂದು 4 ಜನ 5 ಜನ 10 ಜನ ಬಂದ್ ಕುಂದಿರ್ತಾರೆ ಸರ್ ಆಕಾಶವಾಣಿ.
0: ಯಾವ ಹೊತ್ತಿನಲ್ಲಿ ಕೂರ್ತಿರ ದಿನ ನೀವು?
1: ಸಾಯಂಕಾಲ ಸರ್. ಸಾಯಂಕಾಲ ಸರ್.
0: ಸಾಯಂಕಾಲ ಎಷ್ಟೊತ್ತಿಂದ ಎಷ್ಟೊತ್ತ ತನಕ?
1: ಈಗ ಕೃಷಿ ರಂಗ ಚಾಲು ಹೋಗ್ತಾರೆ ಸರ್, 1:50 ಸರ್. ವಾರ್ತಾ ಆಗತ್ತ ಕೇಳ್ತೀರಿ ಸರ್ ಹಂಗೆ?
0: ಓಕೆ.
1: ಕಂಟಿನ್ಯೂ ಸರ್, ಎಲ್ಲ ಹೊರಗಡೆ ಹೋದ್ರೆ ಸರ್ ನಾವು ಗಾಡಿಯಲ್ಲಿ ಇದ್ರೂ ರೇಡಿಯೋ ಚಾಲು ಮಾಡ್ತೀನಿ ಸರ್.
0: ರೇಡಿಯೋ ಕೇಂದ್ರದಿಂದ ಹಲವಾರು ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ, ತುಂಬಾ ಸಂತೋಷ. ನೀವು ಕೂಡ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಯಾವ್ದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ?
1: ಪೈಲೆ ಏನಪ್ಪಾ ಅಂದ್ರೆ ನಮ್ಮ ಪುಸ್ತಕ ಪರಿಚಯ ಅಂತ ಇದ್ರು ಸರ್. ಪುಸ್ತಕ ಪರಿಚಯ ಸರ್?
0: ಪುಸ್ತಕ ಪರಿಚಯ ಕಾರ್ಯಕ್ರಮ.
1: ಹೌದು ಸರ್. ಇದ್ರ ಜೊತೆ ಏನಪ್ಪಾ ಸಂದರ್ಶನ ಮಾಡಿ ಸರ್ ಆಕಾಶವಾಣಿ ಬಗ್ಗೆ ಸರ್.
0: ಯಾವಾಗ?
1: ಈ ಸುಮಾರು ಒಂದು 15 ವರ್ಷ ಹಿಂದೆ ಸರ್. ಅವಾಗ ಮತ್ತೆ ನಾವು ಎಲ್ಲ ಕೆಲವೊಂದು ನಮ್ಗೆ ಆಕಾಶವಾಣಿ ಕಾಯಂ ಕೇಳೋರು ಅಂತ ಹೇಳಿ ನಮ್ಗೆ ಇದು ಮಾಡಿದ್ರು ಸರ್. ಅವಾಗ ಏನಪ್ಪಾ ಅಂದ್ರೆ ನೀವು ಹಿಂಗ್ ತಿಂಗಳು ಕೇಳೋರು ಆಯ್ಕೆ ನೀವು ಆಗಿರಿ ಸರ್, ನಿಮ್ಗೇನು ಆಕಾಶವಾಣಿ ತರಿಸಿ ನಮ್ಗೆ ಸನ್ಮಾನ ಮಾಡಿದ್ರು ಸರ್.
0: ವೃತ್ತಿಯಲ್ಲಿ ತಾವ್ ಏನ್ ಕೆಲಸ ಮಾಡ್ತಿದ್ದೀರಿ ಸರ್?
1: ನಾನು ವೃತ್ತಿಯಲ್ಲಿ ನೋಡಿ ಸರ್, ಈಗ ನಮ್ಮ ಇದು ಬರ್ತೇವೆ ಸರ್, ಈ ಫರ್ಟಿಲೈಸರ್ಸ್ ಕಂಪನಿ ಸರ್.
0: ಅಂದ್ರೆ ಫರ್ಟಿಲೈಸರ್ ಕಂಪನಿ ಇಟ್ಕೊಂಡಿದ್ದೀರ ನೀವು?
1: ಕಂಪ್ನಿ ಜಾಬ್ ಮಾಡ್ತೀನಿ ಸರ್. ಗ್ರೋಸ್ ಮಾಡಿದ್ ಬೆಳಗಾವ್ ಕಂಪನಿ ಸರ್.
0: ಏನಾಗಿದ್ರ ನೀವ್ ಕಂಪ್ನಿನಲ್ಲಿ?
1: ನಾವು ಮಾರ್ಕೆಟಿಂಗ್ ಆಫೀಸರ್ ಅಂತ ಮಾಡಿದ್ವಿ ಸರ್. ಮಾರ್ಕೆಟಿಂಗ್ ಆಫೀಸರ್ ಸರ್.
0: ಕೃಷಿಗೆ ಬೇಕಾದಂತಹ ಗೊಬ್ಬರಗಳನ್ನ ಮಾರಾಟ ಮಾಡೋದ?
1: ಆರ್ಗಾನಿಕ್ ಸರ್, ಬರೀ ಅಂದ್ರೆ ಹೆಲ್ತ್ ಪ್ರಾಡಕ್ಟ್ ಸರ್. ಇವ ನಮ್ ಹೆಂಗ್ ಟಾನಿಕ್ ಅಲ್ಲ ಸರ್.
0: ಎಲ್ಲ ಸಾವಯವ ಗೊಬ್ಬರಗಳನ್ನ ಮಾರಾಟ ಮಾಡ್ತೀರಾ?
1: ಸಾವಯವ ಕೃಷಿ ಗೊಬ್ಬರ ಕೃಷಿ ಅವ್ ಕೇಳ್ತಾರೆ ಸರ್, ಒಳ್ಳೆಯ ಸರ್ ನಮ್ ನಿಮ್ ಬೆಳೆ ನಿಮ್ಗ ಫರ್ಟಿಲೈಸರ್ಸ್ ಹಾಕೋದ್ರಿಂದ ಫರ್ಟಿಲೈಸರ್ಸ್ ಮತ್ತು ಇದರಿಂದ ಯೂರಿಯಾದಿಂದ ನಮ್ಗ ಲಾಸ್ ಆಗುತ್ತೆ, ನಿಮ್ಮ ಪ್ರಾಡಕ್ಟ್ ಹಾಕೋದ್ರಿಂದ ಒಳ್ಳೆಯ ಬೆಳೆ ಬಂದ ಅಂತ ಹೇಳ್ತಾರೆ ಸರ್. ಹಿರಿಯ ಹಾಕೋದ್ರಿಂದ ಹಾಳಿ ಆಗ್ಬಿಡ್ತಾರೆ ಸರ್, ಭೂಮಿ ಅಂಶ ಹೋಗ್ಬಿಡ್ತಾರೆ ಸರ್, ಭೂಮಿ ಸವಳ ಆಗ್ಬಿಡ್ತಾರೆ ಸರ್.
0: ಹೌದು ಹೌದು ಹೌದು,
1: ಏನೋ ಬೆಳೆದ ಪರಿಸ್ಥಿತಿ ಬಂದ್ಬಿಡ್ತಾರೆ ಸರ್ ನಮ್ ದೇಶ.
0: ಹೌದು ಹೌದು ಹೌದು. ಈಗ ಒಂದ್ಸಲ ಭೂಮಿ ಫಲವತ್ತತೆ ಆಗ್ಬೇಕಂದ್ರೆ ಸುಮಾರು 80 ವರ್ಷಗಳ ಕಾಲಾವಧಿ ಬೇಕಂತೆ. ಇಷ್ಟೊಂದು ವರ್ಷಗಳ ಒಂದು ಅವಧಿಯಲ್ಲಿ ಏನು ಫಲವತ್ತತೆ ಆಗಿರುತ್ತೆ ಮಣ್ಣು, ಅದನ್ನ ನಾವು ನಿಸ್ಸಾರವಂತವಾಗಿ ಮಾಡ್ಬಿಟ್ರೆ, ಫಲವತ್ತತೆಯನ್ನ ನಾವು ಕಡಿಮೆ ಮಾಡ್ಬಿಟ್ರೆ ಪೆಟ್ಟಾಗುತ್ತಲ್ವಾ ನಮ್ಮ ರೈತರಿಗೆ?
1: ರೈತರು ಹೇಳಿದ್ದು ಕೇಳಲ್ಲ ಸರ್. ಹೇಳ್ರಿ, ನಿಮ್ ಬಿಸ್ನೆಸ್ ನೀವ್ ಹೇಳ್ತಾರ, ನಾ ಬಿಸ್ನೆಸ್ ಅಲ್ಲ ಏನಿಲ್ಲ, ರೈತರು ವಿಚಾರ ಮಾಡ್ರಿ, ಹಾಕ್ಬೇಡ್ರಿ, ಆದ್ರಿಂದ ಭೂಮಿ ಅಂಶ ಸವಳ ಅಂಶ ನಾಳೆ ನಿಮ್ಗೆ ಭೂಮಿ ಪ್ರಾಬ್ಲಮ್ ಆಗ್ತದೆ, ಮುಂದೆ ಬೆಳೆಯೋದು ಬಹಳ ಕಷ್ಟ ಆಗ್ತದೆ. ಮತ್ತೆ ನಾವ್ ಏನ್ ಹಾಕಿ ಸ್ವಲ್ಪ ನಮ್ಗೆ ತಿಳಿಲಿಲ್ಲ ಅಂದ್ರೆ ನಮ್ಮ ಸೋಮಶೇಖರ್ ಉಳಿ ಸರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಸರ್, ಮಾತಾಡಿರ್ತೀನಿ ಸರ್. ಟೋಟಲ್ ಸರ್ ಆಕಾಶವಾಣಿ ರೈತರ ಸಲುವಾಗಿ ಸ್ವಲ್ಪ ಹೆಚ್ಚಿಗೆ ಹೋಗಿ ಕೊಡ್ತೀನಿ ನೋಡ್ ಸರ್.
0: ಈಗ ನೀವು ಸಾಯಂಕಾಲದೊತ್ತು ಅರ್ಲಿಕಟ್ಟೆ ಹತ್ರ ಎಲ್ಲ ರೇಡಿಯೋ ಕೇಳ್ಕೊಂಡು ಕೂತಿರ್ತಿರಲ್ಲ, ನೀವೆಲ್ಲ ಒಂದು ಶ್ರೋತೃ ಸಂಘ ಅಂತ ಏನೋ ಮಾಡ್ಕೊಂಡಿದ್ದೀರಾ, ಹೇಗೆ ಅಂಬರಾಯರ್ ಅವರೇ?
1: ಆಕಾಶವಾಣಿ ಕೇಳುವ ಸಂಘ ಮಾಡಿ ನಾನೇ ಫಸ್ಟ್ ಮಾಡಿ ಸರ್ ಗುಲ್ಬರ್ಗದಲ್ಲಿ ಸರ್. ಅವಾಗ ಟೋಟಲ್ ಒಂದು 25 ಮೆಂಬರ್ ಇದ್ದೇವೆ ಸರ್. ಪ್ರತಿ ತಿಂಗಳ ಇಲ್ಲಿ ಗುಲ್ಬರ್ಗ ಮೀಟಿಂಗ್ ಮಾಡ್ತೇವೆ ಸರ್, ಆಕಾಶವಾಣಿ ಗಾರ್ಡನ್ ದಾಗ ಸರ್. ನಾವು ಆಕಾಶವಾಣಿ ಹ್ಯಾಂಗ ಏನ್ ಸುದ್ದಿ, ಯಾವ ವಿಚಾರ ಮಾಡ್ಬೇಕು, ಏನ್ ಸುದ್ದಿ ಅನ್ನೋದು ಸ್ವಲ್ಪ ನಾವು ಆಕಾಶವಾಣಿ ಇಂಪ್ರೂವ್ಮೆಂಟ್ ಮಾಡಿ ಸರ್. ಯಾಕೆ ಆಲ್ರೆಡಿ 90 ವರ್ಷ ಆಯ್ತು ಸರ್.
0: ಅಂಬರಾಯರೇ, ನಮ್ಮ ಆಕಾಶವಾಣಿಗೆ 90 ವರ್ಷ, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹಾರೈಕೆ, ನಿಮ್ಮ ಒಂದು ಅನಿಸಿಕೆ ಏನಿದೆ ನಮ್ಮ ಜೊತೆಗೆ?
1: ಹೃದಯಪೂರ್ವಕ ಹಾರೈಸ್ತೀನಿ ಸರ್ ಆಕಾಶವಾಣಿ.
0: ತುಂಬಾ ಧನ್ಯವಾದಗಳು ಅಂಬಾರಾಯ ಕೋಣೆಯವರೇ, ನಮಸ್ಕಾರ.
2: ನಮಸ್ಕಾರ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತಿಳಿದವರು ಗೆಲುವುಗಳನ್ನಷ್ಟೇ ಲೆಕ್ಕ ಹಾಕುವುದಿಲ್ಲ, ಎಷ್ಟು ಹೋರಾಟ ನಡೆಯಿತು ಎಂದು ಗಣಿಸುತ್ತಾರೆ. ಗೌರವಿಸಬೇಕಾದದ್ದು ಗೆಲವನ್ನಲ್ಲ, ಹೋರಾಟದಲ್ಲಿ ತೋರಿಸುವ ಪೌರುಷವನ್ನು. ಬದುಕು ಎಂಬುದು ಇರುವಷ್ಟು ದಿನವೂ ಮಾಡುವ ಗರಡಿಯ ಸಾಮು. ಅಂದರೆ ನಾವು ನಮ್ಮ ಬದುಕನ್ನು ಯಾವ ದೃಷ್ಟಿಕೋನದಿಂದ ಪವಿತ್ರ ಭಾವಿಸಬೇಕು ಅನ್ನುವುದರ ಸ್ವರೂಪ ಇಲ್ಲಿ ಚಿಂತಿತವಾಗಿದೆ. ಸೋಲು ಗೆಲುವು ಅನ್ನೋದು ಕೂಡ ಒಂದು ರೀತಿಯಲ್ಲಿ ನಿರ್ದಿಷ್ಟವಾದದ್ದಲ್ಲ. ಯಾವುದು ಸೋಲು, ಯಾವುದು ಗೆಲುವು? ಏಕೆಂದರೆ ಸೋಲು ಗೆಲುವುಗಳು ಅನ್ನೋದು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿದ್ರ ಮೇಲೆ ಅವಲಂಬಿಸುತ್ತೆಯೇ ಹೊರತು ಇವು ಅಬ್ಸಲ್ಯೂಟ್ ಆದಂತಹ ಮೌಲ್ಯಗಳಲ್ಲ. ಹೀಗಾಗಿ ತತ್ಕಾಲಕ್ಕೆ ಯಾವುದೋ ಗೆಲುವು ಅಂತ ಅನ್ನಿಸ್ಬಹುದು, ಮತ್ತಾವುದೋ ಸೋಲು ಅಂತ ಅನ್ನಿಸ್ಬಹುದು. ಈ ಸೋಲು ಗೆಲುವುಗಳನ್ನ ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ಪ್ರಾಯಶಃ ನಾವು ಜೀವನದಲ್ಲಿ ಗೊಂದಲವನ್ನು ಎದುರಿಸಬೇಕಾಗತ್ತೆ ಹೊರತು ನಿಜವಾದ ಬದುಕು ಎಂತಹದು ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬದುಕು ಅಂದರೆ ಯಾವ ರೀತಿ ಇವನು ಹೋರಾಡದ ಅನ್ನೋದು. ಹೋರಾಟದ ಕಾಲದಲ್ಲಿ ವ್ಯಕ್ತಿಯ ಈ ಹೋರಾಟದ ಸ್ವರೂಪ ಎಂತಹದು, ಅವನ ಮನೋಭಾವ ಎಂತಹದು ಅಂತ ಆಲೋಚನೆ ಮಾಡಬೇಕಾದ್ದು. ಆದ್ದರಿಂದ ಒಬ್ಬ ವ್ಯಕ್ತಿಯನ್ನು ನಾವು ಗೌರವಿಸಬೇಕಾದದ್ದು ಅವನು ಎಷ್ಟು ಗೆಲುವನ್ನು ಪಡೆದ ಅನ್ನೋದ ಮೇಲೆ ಅಲ್ಲ, ಅವನು ಎಷ್ಟು ಪೌರುಷವನ್ನು ತೋರಿಸ್ದ, ಎಷ್ಟು ಪ್ರಾಮಾಣಿಕತೆಯಿಂದ ಪ್ರಯತ್ನಗಳನ್ನು ಪಟ್ಟ ಅನ್ನೋದು. ಬದುಕು ಅಂದರೆ ಒಂದು ಗರಡಿಯ ಸಾಮು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹಿಂದೆಯೇ ಒಂದು ಪದ್ಯದಲ್ಲಿ ಇವರು ಹೇಳಿದ ಹಾಗೆ ಜಟ್ಟಿಯ ಸಾಮಿನ ಸಾರ್ಥಕ್ಕೆ ಇರೋದು ಗೆಲುವಿನಲ್ಲ, ದೇಹವನ್ನು ಗಟ್ಟಿ ಮಾಡ್ಕೊಳ್ಳೋದ್ರೊಳಗೆ. ಆದ್ದರಿಂದ ದೇಹ ಗಟ್ಟಿಯಾಗ್ತಾ ಹೋಗೋದ್ರಿಂದ ಪ್ರತಿನಿತ್ಯವೂ ಈ ಸಾಮು ನಡೀತಾನೇ ಇರಬೇಕು.

0: ಎದುರಾಳ ಗೆಲದೊಡೇಂ ಬರದಿಹುದೆ ನಿನಗನಿತು ಕಾಯಾಂಗ ಪಟುತೆ. ಗರಡಿಸಾಮಿಂದೆ ನೀನೆದುರಾಳ ಗೆಲದೊಡೇಂ ಬರದಿಹುದೆ ನಿನಗನಿತು ಕಾಯಾಂಗ ಪಟುತೆ. ವರಸದ್ಯಕ್ಕಿಲ್ಲದೊಡೆ ಬರಿದಾಗುವುದೇ ಪೂಜೆ ಪರಿಶುದ್ಧ ಮನವೆವರ ಮಂಕುತಿಮ್ಮ. ವರಸದ್ಯಕ್ಕಿಲ್ಲದೊಡೆ ಬರಿದಾಗುವುದೇ ಪೂಜೆ ಪರಿಶುದ್ಧ ಮನವೆವರ ಮಂಕುತಿಮ್ಮ.
1: ಗರಡಿಸಾಮಿಂದೆ ನೀನೆದುರಾಳ ಗೆಲದೊಡೆ ಬರದಿಹುದೇ ನಿನಗನಿ

0: ಗರಡನೆಯ ಸಾಧನೆಯಿಂದ ಎದುರಾಳಿಯನ್ನು ಗೆಲ್ಲಲಾಗದಿದ್ರೆ ತಾನೇ ಏನಂತೆ? ಅದರಿಂದ ದೇಹ ಗಟ್ಟಿಯಾಗುವುದಲ್ಲ. ಪೂಜೆಯಿಂದ ಸದ್ಯ ಫಲ ದೊರಕದಿದ್ರೆ ತಾನೇ ಅದು ವ್ಯರ್ಥವಾದೀತೆ? ಪೂಜೆಯ ನಿಜವಾದ ಫಲ ಶುದ್ಧ ಮನಸ್ಸು. ಈಗ ಮತ್ತೆ ಬದುಕನ್ನ ಒಂದು ಮಲ್ಲ ಯುದ್ಧಕ್ಕೆ ಕವಿ ಹೋಲಿಸ್ತಾ ಇದ್ದಾರೆ. ಗೆಲುವನ್ನ ನಾವು ಸಾಧನೆ ಮಾಡಕ್ಕಾಗದೇ ಇದ್ರೂ ಮಾಡುವ ಸಾಧನೆಯೇ ಅದರ ನಿಜವಾದ ಸಾರ್ಥಕ್ಯ ಅಂತ ಹೇಳೋ ಮಾತು ಹಿಂದೆ ಅನೇಕ ಪದ್ಯಗಳಲ್ಲಿ ಬಂದಿದೆ. ಆದರೆ ಇಲ್ಲಿ ಮತ್ತೆ ಎದುರಾಳಿಯನ್ನು ಗೆಲ್ಲಲಾದಿದ್ರೆ ಏನಂತೆ ಅಂತ ಕೇಳ್ತಾ ಇದ್ದಾರೆ. ಎದುರಾಳಿ ಅಂದರೆ ಯಾರು? ಅದನ್ನು ವಿಧಿ ಅಂತ ಭಾವಿಸ್ಬೇಕೇ? ಗೊತ್ತಿಲ್ಲ. ಅಂದರೆ ಎದುರಾಳಿ ಅವನೊಬ್ಬ ಇದ್ದಾನೆ, ಅವನನ್ನು ನಾನು ಗೆದ್ದುಬಿಡಬೇಕು ಅನ್ನೋ ರೋಷದಿಂದ ನಾವು ಬದುಕನ್ನು ಬದುಕಬೇಕು. ಆದರೆ ಬದುಕುವುದರ ಮೂಲಕವೇ ನನ್ನ ಜೀವನದ ಸಾರ್ಥಕ್ಯವನ್ನು ಕಂಡುಕೊಳ್ಬೇಕು ಅನ್ನೋ ಮನೋಭಾವದಿಂದ ಈ ಜೀವನವನ್ನು ಸಾಧಿಸಬೇಕೇ? ಈ ಗರಡಿಯ ಸಾಧನೆ ಮತ್ತು ಮಲ್ಲರ ಯುದ್ಧ ಇವುಗಳ ಬದಲು ಇಲ್ಲಿ ಇನ್ನೊಂದು ಹೋಲಿಕೆಯನ್ನು ಬದುಕಿಗೆ ಕೊಡ್ತಾ ಇದ್ದಾರೆ. ಬದುಕು ಅಂದರೆ ಒಂದು ರೀತಿಯ ಪೂಜೆ. ಪೂಜೆ ಮಾಡ್ತಾ ಇದ್ರೆ ಅದರಿಂದ ಫಲ ದೊರಕುತ್ತೆ ಅನ್ನೋ ರೀತಿಯಲ್ಲಿ ಪೂಜೆ ಮಾಡಬಾರ್ದು. ಪೂಜೆಯಲ್ಲಿಯೇ ಒಂದು ರೀತಿಯ ಸಾರ್ಥಕ್ಯ ಇದೆ. ಅಯ್ಯ ನೀ ಕೇಳಿದಡೆ ಕೇಳು, ಕೇಳದಿರದಡೆ ಮಾಡು, ನಾ ನಿನ್ನ ಸ್ತುತಿಸಲಾರದೆ ಸೈರಿಸಲಾರನೆಯ್ಯ ಅಂತ ಮಹಾದೇವಕ್ಕನ ಒಂದು ಮಾತಿದೆ. ಶಿವನನ್ನು ಕುರಿತು, ಚನ್ನಮಲ್ಲಿಕಾರ್ಜುನನ ಕುರಿತು ಅವಳು ಹೇಳ್ತಾ ಇರೋ ಮಾತು, ನಾನು ನಿನ್ನನ್ನು ಸ್ತುತಿಸ್ತಾ ಇದ್ದೀನಿ ಇಲ್ಲ ಅನ್ನೋದು ನೀನು ಕೇಳ್ತಾ ಇದೆಯೋ ಬಿಡ್ತಾ ಇದೆಯೋ ಅದು ಮುಖ್ಯ ಅಲ್ಲ, ಸ್ತುತಿಸುವುದು ನನಗೆ ಮುಖ್ಯ, ಅದು ನನ್ನ ಅನಿವಾರ್ಯ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮವೆನಗೆ ಅಂತ ಶಿವರುದ್ರಪ್ಪನವರು ಹೇಳೋ ಹಾಗೆ ಈ ಬದುಕು ಅನ್ನೋದು ಬದುಕಿನಲ್ಲಿ ಸಾರ್ಥಕ್ಯವನ್ನು ಪಡೆಯಬೇಕೇ ಹೊರತು ಅದರ ಸೋಲು ಗೆಲುವುಗಳನ್ನು ಆಧರಿಸಿ ಅಲ್ಲ. ಹೀಗಾಗಿ ಪೂಜೆಯ ನಿಜವಾದ ಫಲ ಶುದ್ಧವಾದ ಮನಸ್ಸೇ ಹೊರತು ಬೇರೆ ಏನನ್ನು ಪಡೀತಕ್ಕಂತಹದ್ದಲ್ಲ, ಲಾಭದ ಉದ್ದೇಶದಿಂದ ಕೂಡಿರತಕ್ಕಂತಹದ್ದಲ್ಲ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜು ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ವಿವಿಧ ಭಾರತಿ 102.9 ಎಫ್ಎಂ.
3: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ಧ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ವಾರ್ತೆಗಳ ವಿವರ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ.

0: ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನೂ 2 ವರ್ಷ ಅವಧಿ ಇದ್ದು ಇಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಷನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಟಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಸಂಜೆ ಅವರು ಕೇರಳಕ್ಕೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿರುವ ಪ್ರತಿಯೊಬ್ಬ ಅಕ್ರಮ ನುಸುಳುಕೋರರನ್ನು ಗುರುತಿಸಿ ಹೊರಹಾಕಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಸೋನಿಪುರ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ಗಡಿಯಿಂದ ಆಗುತ್ತಿದ್ದ ನುಸುಳುವಿಕೆ ಈಗಾಗಲೇ ಇಳಿಮುಖವಾಗಲು ಪ್ರಾರಂಭಿಸಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಸಚಿವರು ಗಾಂಧಿನಗರ ಜಿಲ್ಲೆಯಲ್ಲಿ 340 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. 2029ರ ಮಾರ್ಚ್ ವೇಳೆಗೆ ಎಲ್ಲರೂ ವಸತಿ ಕಲ್ಪಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನು ಬಿಡುಗಡೆ ಮಾಡಿದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ, ಅಸ್ಸಾಂ, ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕೇರಳ, ಪಂಜಾಬ್, ರಾಜಸ್ಥಾನ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗಾಗಿ ಈ ಅನುದಾನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದರು. ಯೋಜನೆಯಡಿ ನಿಗದಿಪಡಿಸಲಾಗಿರುವ 4.95 ಕೋಟಿ ಮನೆಗಳ ಒಟ್ಟು ಗುರಿಯಲ್ಲಿ ಈಗಾಗಲೇ 3.91 ಕೋಟಿ ಮನೆಗಳಿಗೆ ಮಂಜೂರಾತಿ ಸಿಕ್ಕಿದ್ದು 3.05 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ಮನೆಗಳೊಂದಿಗೆ ರಸ್ತೆ, ವಿದ್ಯುತ್, ಕುಡಿಯುವ ನೀರು ಹಾಗೂ ಶೌಚಾಲಯಗಳಂತಹ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದ ಅವರು, ಮಂಜೂರಾದ ಮನೆಗಳಲ್ಲಿ 75% ಮಹಿಳೆಯರ ಹೆಸರಿನಲ್ಲಿ ಅಥವಾ ಜಂಟಿ ಮಾಲೀಕತ್ವದಲ್ಲಿ ಇದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ ಎಂದರು. ಬಾಕಿ ಇರುವ ಮನೆಗಳ ಅನುಮೋದನೆಯನ್ನು ಜೂನ್ 30ರ ಒಳಗಾಗಿ ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಸೂಚಿಸಿದ ಸಚಿವರು, ಜೂನ್ 5ರ ವಿಶ್ವ ಪರಿಸರ ದಿನದಂದು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಪ್ರತಿಯೊಬ್ಬ ಫಲಾನುಭವಿಯು ಕನಿಷ್ಠ 1 ಸಸಿ ನೆಡುವಂತೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಸರ್ಪ್ರೈಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಟಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಸಭೆಯ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ

0: ಹಾಗೂ ಮೆಡಿಟೇರಿಯನ್ ಪ್ರದೇಶದಲ್ಲಿ ಭಾರತದ ಹಿತಾಸಕ್ತಿಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸರ್ಪ್ರೈಸ್ ಲಿಮೋಸೋಲ್ನಲ್ಲಿ ಇಂದು ನಡೆದ ಐರೋಪ್ಯ ಒಕ್ಕೂಟ ವಿದೇಶಾಂಗ ಸಚಿವರ ಅನೌಪಚಾರಿಕ ಜಿಮ್ನಿಚ್ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಭಾಗವಹಿಸಿದ್ದು, ಈ ಉನ್ನತ ಮಟ್ಟದ ಸಭೆಯಲ್ಲಿ ಜಾಗತಿಕವಾಗಿ ಉದಯೋನ್ಮುಖ ಬಹುಮುಖಿ ವ್ಯವಸ್ಥೆಯಲ್ಲಿನ ಹಿತಾಸಕ್ತಿಗಳು, ಪ್ರಾಯೋಗಿಕ ಸಹಯೋಗಗಳು ಮತ್ತು ಪರಸ್ಪರ ಅಭಿವೃದ್ಧಿಯ ಅವಕಾಶಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವರು ಸ್ಪೇನ್, ಉಕ್ರೇನ್, ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಸಿಂಗಾಪುರ ರಕ್ಷಣಾ ಕಾರ್ಯದರ್ಶಿ ಜೋಸೆಫ್ ಲಿಯಾಂಗ್ ಅವರ ಜಂಟಿ ಅಧ್ಯಕ್ಷತೆಯಲ್ಲಿ ಸಿಂಗಾಪುರದಲ್ಲಿಂದು 16ನೇ ರಕ್ಷಣಾ ನೀತಿ ಸಂವಾದ ನಡೆಯಿತು. ಭಾರತ ದಕ್ಷಿಣ ಕೊರಿಯಾ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮೇಲ್ದರ್ಜೆಗೇರಿಸುವ ಭಾಗವಾಗಿ ಡಿಜಿಟಲ್ ವ್ಯಾಪಾರ ಪೂರೈಕೆ ಸರಪಳಿ ಹಾಗೂ ಕೈಗಾರಿಕಾ ಸಹಭಾಗಿತ್ವದ ಕುರಿತು ಚರ್ಚಿಸಲು ಪ್ರತ್ಯೇಕ ಉಪಗುಂಪುಗಳನ್ನು ರಚಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೊರಿಯಾದ ವಾಣಿಜ್ಯ ಸಚಿವ ಯೋಯೋ ಹನ್ಕು ಅವರು ಏಪ್ರಿಲ್ 20ರಂದು ಸಹಿ ಮಾಡಿದ ಜಂಟಿ ಪ್ರಕಟಣೆಗೆ ಅನುಗುಣವಾಗಿ ನವದೆಹಲಿಯಲ್ಲಿ ಈ ಮಾತುಕತೆಗಳು ಜರುಗಲಿವೆ. ಸಂವಾದ, ಚರ್ಚೆ, ಒಮ್ಮತ ಮತ್ತು ಭಿನ್ನಾಭಿಪ್ರಾಯಗಳಿಂದ ಪ್ರಜಾಪ್ರಭುತ್ವವು ಸದೃಢವಾಗಿ ಬೆಳೆಯುತ್ತದೆ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ದೆಹಲಿ ವಿಧಾನಸಭೆಯಲ್ಲಿ 1924ರಿಂದ 1930ರವರೆಗಿನ ಕೇಂದ್ರ ಶಾಸನ ಸಭೆಯ 407 ಕಲಾಪಗಳ ನಡಾವಳಿಕೆಗಳನ್ನೊಳಗೊಂಡ 89 ಸಂಪುಟಗಳ ಬೃಹತ್ ಸಂಕಲನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಸಂಗ್ರಹವು ಮುಂದಿನ ಪೀಳಿಗೆಗೆ ಅಮೂಲ್ಯ ಮಾರ್ಗದರ್ಶಿಯಾಗಲಿದೆ ಎಂದರು. ದೇಶದ ಕಠಿಣವಾಗಿ ಶ್ರಮಿಸುವ ರೈತರ ನಿರಂತರ ಶ್ರಮದಾನದಿಂದಾಗಿ ಭಾರತದಲ್ಲಿಂದು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಅಭಿಯಾನ 2026ರ ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಈ ವರ್ಷ ದೇಶದ ಆಹಾರ ಧಾನ್ಯ ಉತ್ಪಾದನೆ ಕಳೆದ ವರ್ಷಕ್ಕಿಂತ ಶೇಕಡ 5.3ರಷ್ಟು ಹೆಚ್ಚಳವಾಗಿದ್ದು 376 ದಶಲಕ್ಷ ಟನ್ ದಾಟುವ ಅಂದಾಜಿದೆ ಎಂದರು. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಇಂದು ಭಾರತದ ಆಟಗಾರರು 4 ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಹಾಗೂ ಮಿಶ್ರ ಡಬಲ್ಸ್ನ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ಧ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ವಿವಿಧ ಭಾರತಿ 102.9 ಎಫ್ಎಂ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

7:46 ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳ ಜೊತೆಗೆ ಸಾಕ್ತಾ ಇದ್ದೀವಿ. ಇವತ್ತಿನ ಗಾನ ಭಜನ ಕಾರ್ಯಕ್ರಮದ ಕುರಿತಂತೆ ಸಾಕಷ್ಟು ಸಂದೇಶಗಳು ಬಂದಿವೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಸಂದೇಶಗಳನ್ನು ಓದ್ತೀವಿ. ಅದಕ್ಕೂ ಮುಂಚೆ ಪ್ರೇಮ್ ಅವರು ಹಾಡಿರುವ ರಕ್ಕಸಪುರದೊಳ್ ಚಿತ್ರದ ಹಾಡನ್ನು ಕೇಳೋಣ. ಕ್ರಾಂತಿಕುಮಾರ್ ಅವರ ರಚನೆಗೆ ಅರ್ಜುನ್ ಚೆನ್ನಿ ಅವರ ಸಂಗೀತವಿದೆ.

ರಾಜ್ ಚಿತ್ರದ ಹಾಡು ಮೂಡಿ ಬಂತು ಶ್ರೇಯಾ ಘೋಷಾಲ್ ಮತ್ತು ಪ್ರೇಮ್ ಅವರ ಧ್ವನಿಗಳಲ್ಲಿ. ಕವಿರಾಜ್ ಅವರು ಬರೆದ ಈ ಹಾಡಿಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಗಾನಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳ ಜೊತೆಗೆ ಮಾಹಿತಿ ಇಷ್ಟ ಆಯಿತು ಅಂತ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿ ಅವರ ಸಂದೇಶ ಬಂದಿದೆ. ಹುವಾಲೆ ಲಕ್ಷ್ಮಿ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸ್ಕೊಟ್ರೆ. ಎಸ್ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ. ಹನುಮಂತಪ್ಪ ಹುಲಗಮ್ಮನವರ ಅಕ್ಷಯ ಪಾರ್ಕ್ ಉಕ್ಕುಲ್ ರಸ್ತೆ ಹುಬ್ಳಿಯಿಂದ. ಮಂಗಳವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಜು ಅವರು ವಿಜಯನಗರದಿಂದ. ಕವಿತಾ ಅವರ ಸಂದೇಶ ಬಂದಿದೆ ಚನ್ನಗಿರಿಯಿಂದ. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ. ಅರುಣ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ. ನಾಗರಾಜ್ ಶರ್ಮಾ ಅವರು ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು. ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಸಂದೇಶ ಕಳಿಸ್ಕೊಟ್ರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿ ಅವರು ಸಹ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ. ಕೌಸಲ್ಯವರು ಬನಶಂಕರಿಯಿಂದ. ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ಮಯೂರ ಕೋಟಿ ಜನ್ನಪುರ ಭದ್ರಾವತಿಯಿಂದ. ಹಲಸೂರಿನ ರಾಜೇಶ್ ಅವರು ಹರೀಶ್ ಅವರು ಮಲ್ಲೇಶ್ವರಂನಿಂದ. ಅಥಣಿ ತಾಲೂಕು ಶಿವನೂರು ಇಲ್ಲಿಂದ ಶಾಂತಗಿರಿ ಮಲ್ಲಯ್ಯ ಮಠದ ಮತ್ತು ಮನೆಯೊಬ್ಬರು. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಮಂಜುನಾಥ ಪಿ ಕಲ್ಲತಮ್ಮನಹಳ್ಳಿಯಿಂದ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶ ರವಾನಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ.

ಹಾಫ್ಮೆಂಟ್ಲು ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಗಾನ ಭಜನಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್. ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2029 ಮಾರ್ಚ್ ವೇಳೆಗೆ ಎಲ್ಲರೂ ವಸತಿ ಕಲ್ಪಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನು ಬಿಡುಗಡೆ ಮಾಡಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಟಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಸಭೆಯ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಹಾಗೂ ಮೆಡಿಟೇರಿಯನ್ ಪ್ರದೇಶದಲ್ಲಿನ ಭಾರತದ ಹಿತಾಸಕ್ತಿಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ದಕ್ಷಿಣ ಕೊರಿಯಾ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮೇಲ್ದರ್ಜೆಗೇರಿಸುವ ಭಾಗವಾಗಿ ಡಿಜಿಟಲ್ ವ್ಯಾಪಾರ ಪೂರೈಕೆ ಸರಪಳಿ ಹಾಗೂ ಕೈಗಾರಿಕಾ ಸಹಭಾಗಿತ್ವದ ಕುರಿತು ಚರ್ಚಿಸಲು ಪ್ರತ್ಯೇಕ ಉಪಗುಂಪುಗಳನ್ನು ರಚಿಸಲು ನಿರ್ಧರಿಸಲಾಗಿದೆ. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಸಿಂಗಾಪುರ ರಕ್ಷಣಾ ಕಾರ್ಯದರ್ಶಿ ಜೋಸೆಫ್ ಲಿಯಾಂಗ್ ಅವರ ಜಂಟಿ ಅಧ್ಯಕ್ಷತೆಯಲ್ಲಿ ಸಿಂಗಾಪುರದಲ್ಲಿಂದು 16ನೇ ರಕ್ಷಣಾ ನೀತಿ ಸಂವಾದ ನಡೆಯಿತು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ಇಂದು ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನಕ್ಕೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರು ಹೆಚ್ಎಎಲ್ ವಿಮಾನ ನಿಲ್ದಾಣದಿಂದ ನವದೆಹಲಿಗೆ ಪ್ರಯಾಣಿಸಿದ್ದು ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಲಿದ್ದಾರೆ. ಈ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ರಾತ್ರಿ ನವದೆಹಲಿಗೆ ತೆರಳಲಿದ್ದಾರೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಇಂದು ಭಾರತದ ಆಟಗಾರರು 4 ವಿಭಾಗಗಳಲ್ಲಿ ಉತ್ತಮ

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
3: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 8:05:10. ಇನ್ನು ಮುಂದೆ ಕಾರ್ಯಕ್ರಮ ನಮ್ಮ ಆಯ್ಕೆ. ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಎಂತಹ ಹಾಡುಗಳು ಪ್ರಸಾರ ಆಗಲಿವೆ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ಉತ್ತರ ಸಿಗಲಿದೆ. ಅದಕ್ಕೂ ಮುಂಚೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸ್ನೇಹಿತರೆ, ಜಗತ್ತಿನಲ್ಲಿ ಸ್ನೇಹ ಅನ್ನೋದು ಬಹಳ ಮುಖ್ಯವಾದದ್ದು. ಹಲವು ವೇಳೆ ಅಗತ್ಯ ಅನಿಸಿದರೆ ಕೆಲವು ವೇಳೆ ಇದು ಅನಿವಾರ್ಯ ಕೂಡ ಆಗಿರುತ್ತೆ. ಸ್ನೇಹ ಎನ್ನುವ ಭಾವ ಅನುಭವಿಸಿದವರಿಗೆ ಅಪೂರ್ವವೋ, ಜೊತೆಗೆ ಅಮೂಲ್ಯವಾದ ಅನುಭವವನ್ನು ಕೊಡುತ್ತೆ. ಅಷ್ಟರ ಮಟ್ಟಿಗೆ ಫ್ರೆಂಡ್ಶಿಪ್ ಅನ್ನೋದು ಜಗತ್ತಿನಾದ್ಯಂತ ಪ್ರಾಮುಖ್ಯತೆಯನ್ನು ಪಡೆದು ಪಸರಿಸಿದೆ. ಸ್ನೇಹಕ್ಕೆ ಸಂಬಂಧಿಸಿದಂಥ ಅನೇಕ ಕಥೆಗಳಿವೆ, ಕಾದಂಬರಿಗಳಿವೆ. ಅಷ್ಟೇ ಅಲ್ಲದೆ ಸ್ನೇಹಕ್ಕೆ ಸಂಬಂಧಿಸಿದಂತಹ ಬಹಳಷ್ಟು ಸಿನಿಮಾಗಳು ಕೂಡ ತೆರೆಗೆ ಬಂದಿವೆ. ಕನ್ನಡದಲ್ಲಿ ಸ್ನೇಹಕ್ಕೆ ಸಂಬಂಧಿಸಿದ ಹಲವಾರು ಸಿನಿಮಾಗಳು ತೆರೆ ಮೇಲೆ ರಾರಾಜಿಸಿ ಸೂಪರ್ ಹಿಟ್ ಆಗಿವೆ. ಅವುಗಳಲ್ಲಿ ಮುಖ್ಯವಾದದ್ದು ಆಪ್ತ ಮಿತ್ರ ಇರ್ಬೋದು, ದಿಗ್ಗಜರು, ಸ್ನೇಹಿತರು, ಸಿಪಾಯಿ, ಶ್ರಾವಣ ಬಂತು, ಹೀಗೆ ಅನೇಕ ಸಿನಿಮಾಗಳು ನೆನಪಿಗೆ ಬರ್ತವೆ. ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಸ್ನೇಹದ ಮಹತ್ವವನ್ನು ಸಾರುವಂತಹ ಚಿತ್ರಗಳು ಮೂಡಿ ಬರಲಿವೆ. ಹೀಗಾಗಿ 9:00 ಎಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ 102.9 FM. ಚಿ ದತ್ತರಾಜ್ ನಿರ್ದೇಶನದಲ್ಲಿ 1983 ತೆರೆ ಕಂಡ ಚಿತ್ರ ಕಾಮನಬಿಲ್ಲು. ಈ ಕಾಮನಬಿಲ್ಲು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅನಂತನಾಗ್ ಪ್ರಾಣ ಸ್ನೇಹಿತರಾಗಿ ನಟಿಸಿದರು. ತನ್ನ ಸ್ನೇಹಿತನಿಗಾಗಿ ತಾನು ಪ್ರೀತಿಸಿದ ಹುಡುಗಿಯನ್ನು ತ್ಯಾಗ ಮಾಡಿ ಅಂಗವಿಕಲೆಯನ್ನು ಮದುವೆಯಾಗುವ ನಾಯಕನಾಗಿ ಡಾಕ್ಟರ್ ರಾಜ್ ಮಿಂಚಿದ್ರು.

ನಮ್ಮ ಆಯ್ಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಸ್ನೇಹದ ಮಹತ್ವವನ್ನ ಸಾರುವ ಚಿತ್ರಗಳ ಬಗ್ಗೆ ಮಾತಾಡ್ತಿದ್ದೀವಿ, ಜೊತೆಗೆ ಆ ಚಿತ್ರಗಳಿಂದ ಆಯ್ದ ಗೀತೆಗಳನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಸ್ನೇಹದ ಮಹತ್ವವನ್ನ ಸಾರುವಂತಹ ಚಿತ್ರಗಳು ಅಂದಾಗ ದಿಗ್ಗಜರು ಚಿತ್ರ ಕೂಡ ನೆನಪಾಗುತ್ತೆ. ನಿಜ ಜೀವನದಲ್ಲಿ ಪ್ರಾಣ ಸ್ನೇಹಿತರಾಗಿದ್ದ ವಿಷ್ಣು ಅಂಬಿ ತೆರೆ ಮೇಲೆ ಕೂಡ ಸ್ನೇಹಿತರಾಗಿ ಮಿಂಚಿದಂತಹ ಚಿತ್ರ ಇದು. ಅಂತಸ್ತಿನ ಅಂತರ ಇದ್ದರೂ ಬಾಲ್ಯದಿಂದಲೂ ಸ್ನೇಹಿತರಾಗಿ ಬೆಳೆದ ಇಬ್ಬರು ಸ್ನೇಹಿತರ ಸರ್ವಶ್ರೇಷ್ಠ ಸ್ನೇಹದ ಉದಾಹರಣೆಯಾಗಿ ಈ ದಿಗ್ಗಜರು ಚಿತ್ರ ನಿಲ್ಲುತ್ತೆ. ಚಿತ್ರದ ಕಥೆ ಏನಿದೆ, ಇಬ್ಬರು ಜೀವದ ಗೆಳೆಯರ ಸುತ್ತ ಸುತ್ತ ಇರುತ್ತೆ, ಒಬ್ರಿಗೊಬ್ರು ಪ್ರಾಣ ಕೊಡಲು ಸಿದ್ಧರಿರುವಂತಹ ಸ್ನೇಹ ಇವರದ್ದು. ಆದರೆ ಕೆಲವು ಪರಿಸ್ಥಿತಿಗಳು ಮತ್ತು ವಿಧಿಯ ಆಟದಿಂದಾಗಿ ಇವರ ನಡುವೆ ತಪ್ಪು ಗ್ರಹಿಕೆಗಳು ಉಂಟಾಗುತ್ತೆ. ಈ ಸ್ನೇಹದ ಬಂಧ ಹೇಗೆ ಪರೀಕ್ಷೆಗೆ ಒಳಗಾಗುತ್ತೆ ಮತ್ತು ಅಂತಿಮವಾಗಿ ಇವರು ಹೇಗೆ ಒಂದಾಗ್ತಾರೆ ಅನ್ನೋದೇ ಚಿತ್ರದ ಮುಖ್ಯ ಕಥಾವಸ್ತು. ತಮಿಳಿನ ಸೂಪರ್ ಹಿಟ್ ಚಿತ್ರ ನಟ್ಟುಕ್ಕಾಗ, ಇದರ ರೀಮೇಕ್ ಕೂಡ ಹೌದು. ಈ ಚಿತ್ರದ ಮತ್ತೊಂದು ವಿಶೇಷತೆ ಏನು ಅಂದರೆ, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಜೋಡಿ ನಾಗರಹಾವು ಚಿತ್ರದ ರಾಮಾಚಾರಿ ಜಲೀಲ ಪಾತ್ರಗಳಿಂದ ಹಿಡಿದು ದಿಗ್ಗಜರು ಚಿತ್ರದವರೆಗೆ ಬೆಳೆದು ಬಂದ ಸ್ನೇಹಕ್ಕೆ ಈ ಚಿತ್ರ ಒಂದು ಸುಂದರ ಸಾಕ್ಷಿಯಾಗಿದೆ ಅಂತಲೇ ಹೇಳಬಹುದು.

ಸ್ನೇಹದ ಮಹತ್ವವನ್ನು ಸಾರುವಂತಹ ಚಿತ್ರಗಳೇ ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದ ವಿಶೇಷ. ಹೌದು ಸ್ನೇಹಿತರೆ, ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, 8:26. ಗುರುವಾರದ ವಿಶೇಷ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಪ್ರೇಮದ ಮಹತ್ವವನ್ನು ಸಾರುವಂತಹ ಚಿತ್ರಗಳ ಬಗ್ಗೆ ಮಾತಾಡ್ತಿದ್ದೀವಿ. ಆ ಚಿತ್ರಗಳಿಂದ ಆಯ್ದ ಗೀತೆಯನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಮಲೆನಾಡಿನ ಪ್ರಕೃತಿ ಮಧ್ಯೆ ಅರಳುವ ತ್ರಿಕೋನ ಪ್ರೇಮ ಕಥೆಯುಳ್ಳ ಚಿತ್ರವೇ ನಮ್ಮೂರ ಮಂದಾರ ಹೂವೆ. ಈ ಚಿತ್ರದಲ್ಲಿ ಇಬ್ಬರು ಪ್ರಾಣ ಸ್ನೇಹಿತರು ಒಂದೇ ಹುಡುಗಿಯನ್ನು ಪ್ರೀತಿಸಿ ನಂತರ ಒಬ್ಬರಿಗಾಗಿ ಒಬ್ಬರು ತಮ್ಮ ಪ್ರೀತಿಯನ್ನು ತ್ಯಾಗ ಮಾಡಲು ಮುಂದಾಗ್ತಾರೆ. ನಮ್ಮೂರ ಮಂದಾರ ಹೂವೆ ಚಿತ್ರದ ಮತ್ತೊಂದು ವಿಶೇಷತೆಯನ್ನು ನೀವು ಗಮನಿಸಿರಬಹುದು. ಈ ಚಿತ್ರ ಬಿಡುಗಡೆಯಾದ ನಂತರವೇ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಯಾಣ ಮತ್ತು ಸಾತೊಡ್ಡಿ ಜಲಪಾತಗಳು ಇಡೀ ಕರ್ನಾಟಕಕ್ಕೆ ಪರಿಚಯವಾದವು, ಜೊತೆಗೆ ದೊಡ್ಡ ಪ್ರವಾಸಿ ಕೇಂದ್ರಗಳಾಗಿ ಕೂಡ ಬೆಳೆದವು. ಇನ್ನು ಈ ಚಿತ್ರದಲ್ಲಿ ಪ್ರೀತಿಯನ್ನು ತ್ಯಾಗ ಮಾಡುವ ರಮೇಶ್ ಅರವಿಂದ್ ಅವರ ಪಾತ್ರ ಎಷ್ಟು ಜನಪ್ರಿಯ ಆಯಿತು ಅಂದರೆ, ಪ್ರೇಕ್ಷಕರು ಅವರಿಗೆ ಪ್ರೀತಿಯಿಂದ ತ್ಯಾಗರಾಜ ರಮೇಶ್ ಅಂತಾನೆ ಕರೆಯುವುದಕ್ಕೆ ಆರಂಭಿಸಿದರು. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರು ಧರಿಸಿದ್ದ ವಿಶಿಷ್ಟವಾದ ಮಂದಾರ ಕ್ಯಾಪ್ ಮತ್ತು ಬ್ಯಾಗ್ಗಳು ಆ ಕಾಲದ ಯುವಕರಲ್ಲಿ ದೊಡ್ಡ ಕ್ರೇಜನ್ನು ಸೃಷ್ಟಿಸಿದವು. ಈ ಚಿತ್ರದ ಬಹುಪಾಲು ಚಿತ್ರೀಕರಣವನ್ನು ಯಾವುದೇ ಕಟ್ಟುನಿಟ್ಟಾದ ಲಿಖಿತ ಚಿತ್ರಕಥೆ ಇಲ್ಲದೆ ಸ್ಪಾಟ್ನಲ್ಲೇ ಸುನೀಲ್ ಕುಮಾರ್ ದೇಸಾಯಿ ಅವರು ರೂಪಿಸಿದ್ರು ಎನ್ನಲಾಗುತ್ತೆ.

ಇಬ್ಬರು ಸೈನಿಕರ ಸ್ನೇಹವನ್ನ ತೋರಿಸುವ ಚಿತ್ರವೇ ಸಿಪಾಯಿ. ತೆಲುಗು ನಟ ಚಿರಂಜೀವಿ ಅವರು ನಟಿಸಿದ ಪ್ರಥಮ ಚಿತ್ರ ಕೂಡ ಹೌದು. ರವಿಚಂದ್ರನ್ ನಟಿಸಿ ನಿರ್ದೇಶಿಸಿ ನಿರ್ಮಾಣ ಮಾಡಿದಂತಹ ಚಿತ್ರ ಸಿಪಾಯಿ. ಈ ಚಿತ್ರದ ಅತಿ ದೊಡ್ಡ ಹೈಲೈಟ್ ಏನು ಅಂದರೆ, ಮೆಗಾಸ್ಟಾರ್ ಚಿರಂಜೀವಿಯವರು ಕನ್ನಡ ಚಿತ್ರವೊಂದರಲ್ಲಿ ಪೂರ್ಣ ಪ್ರಮಾಣದ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ರವಿಚಂದ್ರನ್ ಮತ್ತು ಚಿರಂಜೀವಿ ಅವರ ನಡುವಿನ ಗೆಳೆತನ ಮತ್ತು ಆಕ್ಷನ್ ಸನ್ನಿವೇಶಗಳು ಥಿಯೇಟರ್ಗಳಲ್ಲಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದವು. ಇನ್ನು ಯಾರೇ ನೀನು ಚೆಲುವೆ ಅನ್ನುವಂತಹ ಈ ಚಿತ್ರದ ಹಾಡು ಇದೆಯಲ್ಲ, ಅದು ಎಷ್ಟು ಜನಪ್ರಿಯ ಆಯಿತು ಅಂದರೆ 1998 ಶಿವರಾಜ್ಕುಮಾರ್ ಅಭಿನಯದ ಚಿತ್ರಕ್ಕೆ ಇದೇ ಹೆಸರನ್ನು ಇಡಲಾಯಿತು. ಇನ್ನು ರವಿಚಂದ್ರನ್ ಅವರ ಸಿನಿಮಾಗಳಂದರೆ ಅದ್ಧೂರಿತನಕ್ಕೆ ಮತ್ತೊಂದು ಹೆಸರು. ಈ ಚಿತ್ರಗಳಲ್ಲೂ ಕೂಡ ಈ ಚಿತ್ರಗಳ ಹಾಡುಗಳ ಚಿತ್ರೀಕರಣಕ್ಕಾಗಿ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಭವ್ಯವಾದ ಸೆಟ್ಗಳನ್ನು ಹಾಕಲಾಗಿತ್ತು.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಎಂಟು ಗಂಟೆ 8:41 ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಸ್ನೇಹದ ಮಹತ್ವವನ್ನು ಸಾರುವಂತಹ ಚಿತ್ರಗಳ ಬಗ್ಗೆ ಮಾತಾಡ್ತಿದ್ದೀವಿ. ಜೊತೆಗೆ ಆ ಚಿತ್ರಗಳಿಂದ ಆಯ್ದ ಗೀತೆಯನ್ನು ಕೂಡ ಪ್ರಸಾರ ಮಾಡ್ತಿದ್ದೀವಿ. ಸ್ನೇಹದ ಮಹತ್ವವನ್ನು ಸಾರುವಂತಹ

ಚಿತ್ರ ಅಂದಾಗ ನಮಗೆ ನೆನಪಾಗುವಂಥದ್ದು ಸ್ನೇಹ ಲೋಕ. ಹೌದು, ಹೆಸರೇ ಸೂಚಿಸುವಂತೆ ಈ ಚಿತ್ರದ ಮುಖ್ಯ ಜೀವಾಳವೇ ಸ್ನೇಹ. ನಾಲ್ಕು ಜನ ಯುವಕರು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಹೋಟೆಲೊಂದನ್ನು ನಡೆಸಿ ಸಮಾಜದಲ್ಲಿ ಬೆಳೆಯಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾರೆ. ಅವರ ಕನಸಿಗೆ ಮತ್ತು ಸ್ನೇಹಕ್ಕೆ ಹಲವು ಸವಾಲುಗಳು ಎದುರಾಗ್ತವೆ.

ಸ್ನೇಹಲೋಕ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಸೋನು ನಿಗಮ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬಂತು. ಹಂಸಲೇಖ ಅವರ ರಚನೆ ಮತ್ತು ಸಂಗೀತ ಈ ಗೀತೆಗಿತ್ತು. ಎಂಟು ಗಂಟೆ 8:28 ಕೇಳ್ತಾ ಇದ್ದೀರಾ 102.9 FM. 2011 ಬಿಡುಗಡೆಯಾದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಸೂಪರ್ ಹಿಟ್ ಆಕ್ಷನ್ ಡ್ರಾಮಾ ಚಿತ್ರ ಹುಡುಗರು ಕೂಡ ಸ್ನೇಹದ ಮಹತ್ವವನ್ನು ಸಾರುವಂಥ ಚಿತ್ರ ಇದು. ತಮಿಳಿನ ಯಶಸ್ವಿ ಚಿತ್ರ ನಾಡೋಡಿ ಗಲ್, ಅದರ ರೀಮೇಕ್ ಕೂಡ ಹೌದು. ಸ್ನೇಹಿತರ ನಡುವಿನ ನಿಷ್ಕಲ್ಮಶ ಬಾಂಧವ್ಯ ಮತ್ತು ಪ್ರೀತಿಗಾಗಿ ಅವರು ಮಾಡುವ ತ್ಯಾಗದ ಕಥೆಯನ್ನು ಈ ಚಿತ್ರ ಒಳಗೊಂಡಿದೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಸ್ಟಾರ್ಡಮ್ ಜೊತೆಗೆ ಶ್ರೀನಗರ ಕಿಟ್ಟಿ, ಯೋಗೇಶ್ ಅವರ ನಟನೆ ಚಿತ್ರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತು, ರಂಗಾಯಣ ರಘು ಮತ್ತು ಸಾಧು ಕೋಕಿಲ್ ಅವರ ಕಾಮಿಡಿ ಈ ಚಿತ್ರದ ಪ್ಲಸ್ ಪಾಯಿಂಟ್ ಅಂತಲೇ ಕರಿಬೋದು. ಇನ್ನು ಈ ಚಿತ್ರದ ಅತ್ಯುತ್ತಮ ಅಭಿನಯಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರತಿಷ್ಠಿತ ಫಿಲಮ್ ಫೇರ್ ಮತ್ತು ಸೈಮ ಅತ್ಯುತ್ತಮ ನಟ ಪ್ರಶಸ್ತಿಗಳು ಕೂಡ ಲಭಿಸಿದವು. ಇಂದಿನ ಕಾಲದ ಯುವಕರು ಪ್ರೀತಿಯ ಹೆಸರಲ್ಲಿ ಮಾಡುವಂಥ ತಪ್ಪುಗಳು ಮತ್ತು ಸ್ನೇಹದ ನಿಜವಾದ ಮೌಲ್ಯವನ್ನು ಈ ಚಿತ್ರ ಮಾರ್ಮಿಕವಾಗಿ ಸಮಾಜಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾಯಿತು.

0: ಹುಡುಗರು ಚಿತ್ರದ ಹಾಡು ಮೂಡಿಬಂತು. ಸುನೀತಾ ಗೋಪುರಾಜ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರು ಬರೆದ ಹಾಡು ಇದು. ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿತ್ತು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಐ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಬ್ಬರು ಕಾಲೇಜ್ ಸ್ನೇಹಿತರು ಉದ್ಯೋಗವನ್ನು ಅರಸಿ ಬೆಂಗಳೂರಿಗೆ ಬಂದು ನಂತರ ಬೆಂಗಳೂರಿನ ಎರಡು ಪರಸ್ಪರ ವಿರುದ್ಧ ಮಾಫಿಯಾ ಗ್ಯಾಂಗ್ಗಳನ್ನು ಸೇರ್ತಾರೆ. ನಂತರ ಈ ಇಬ್ಬರು ಪರಸ್ಪರ ಹೇಗೆ ಕಾದಾಟಕ್ಕೆ ನಿಲ್ತಾರೆ ಮತ್ತು ಅದರ ಅಂತ್ಯ ಏನು ಅನ್ನುವಂಥ ಕಥಾವಸ್ತುವನ್ನು ಹೊಂದಿರುವ ಚಿತ್ರವೇ ಗೆಳೆಯ.

ಮನುಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಗೆಳೆಯ ಚಿತ್ರದ ಹಾಡು ಪ್ರಸಾರ ಆಯಿತು. ಸೋನು ನಿಗಮ್ ಅವರು ಹಾಡಿದ ಈ ಗೀತೆಯನ್ನು ಬರೆದವರು ಜಯಂತ್ ಕಾಯ್ಕಿಣಿ. ಮುಂಗಾರು ಮಳೆಯ ಯಶಸ್ವಿನ ನಂತರ ನಿರ್ದೇಶಕ ಯೋಗರಾಜ್ ಭಟ್ ಅವರು ನಿರ್ದೇಶಿಸಿದ ಮತ್ತೊಂದು ಚಿತ್ರ ಗಾಳಿಪಟ. ಹೌದು, ಈ ಚಿತ್ರದ ಭಾರಿ ತಾರಾಗಣದಿಂದಾಗಿ ನಿರ್ಮಾಣ ಹಂತದಲ್ಲೇ ಪ್ರೇಕ್ಷಕರಲ್ಲಿ ಒಂದು ರೀತಿಯ ಕುತೂಹಲ ಸ್ವಲ್ಪ ಜಾಸ್ತಿನೇ ಇತ್ತು. ಗಣೇಶ್, ದಿಗಂತ್, ರಾಜೇಶ್ ಕೃಷ್ಣನ್, ಡೈಸಿ ಬೋಪಣ್ಣ, ನೀತು, ಭಾವನ ರಾವ್, ಹೀಗೆ ಅನೇಕ ನಟನಟಿಯರು ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಸೂಪರ್ 35 ಫಾರ್ಮ್ಯಾಟ್ನಲ್ಲಿ ಚಿತ್ರೀಕರಿಸಲಾದ ಮೊದಲ ಕನ್ನಡ ಚಿತ್ರ ಕೂಡ ಹೌದು. ಈ ಚಿತ್ರದ ಕಥಾಹಂತರವನ್ನು ನೋಡೋದಾದರೆ, ಬೆಂಗಳೂರಲ್ಲಿ ನೆಲೆಸಿರುವ ಮೂರು ವಿಭಿನ್ನ ಸ್ವಭಾವದ ಗೆಳೆಯರು ಜೀವನದ ಜಂಜಾಟಗಳಿಂದ ಬೇಸತ್ತು ಸ್ವಲ್ಪ ದಿನ ಪ್ರಕೃತಿಯ ಮಡಿಲಲ್ಲಿ ದಿನ ಕಳಿಬೇಕು ಅಂತ ಕರ್ನಾಟಕ ಕೇರಳ ಗಡಿಯಲ್ಲಿರುವ ಮುಗಿಲ್ಪೇಟೆ ಅನ್ನುವಂತಹ ಒಂದು ಪ್ರದೇಶಕ್ಕೆ ತಲುಪ್ತಾರೆ. ಅಲ್ಲಿ ನಿವೃತ್ತ ಸೇನಾಧಿಕಾರಿಯ ಮನೆಯಲ್ಲಿ ತಂಗ್ತಾರೆ. ಅಲ್ಲಿ ಮೂವರಿಗೂ ಹೆಣ್ಮಕ್ಕಳ ಪರಿಚಯ ಆಗುತ್ತೆ. ಈ ಮೂರು ಜೋಡಿಗಳ ನಡುವೆ ವಿಶಿಷ್ಟವಾದ ಪ್ರೀತಿ, ಸ್ನೇಹ, ಹಾಸ್ಯ ಮತ್ತು ಭಾವನಾತ್ಮಕವಾದ ಬಂಧ ಹೇಗೆ ಬೆಳೆಯುತ್ತೆ, ಜೊತೆಗೆ ಗಾಳಿಪಟದಂತೆ ಮುಕ್ತವಾಗಿ ಹಾರಾಡಲು ಬಯಸುವ ಇವರ ಜೀವನದ ಹಾದಿ ಎತ್ತ ಸಾಗುತ್ತೆ ಅನ್ನೋದೇ ಚಿತ್ರದ ಪ್ರಮುಖ ಕಥಾಹಂದರ.

ಗಾಳಿಪಟ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಸೋನು ನಿಗಮ್ ಅವರು ಹಾಡಿದ ಗೀತೆ ಇದು. ಜಯಂತ್ ಕಾಯ್ಕಿಣಿ ಅವರು ಬರೆದ ಈ ಹಾಡಿಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಗಾಳಿಪಟ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇವತ್ತು ಪ್ರಸಾರವಾದಂಥ ಹಾಡುಗಳು ನಿಮಗೆ ಇಷ್ಟ ಆದವು ಅಂತ ಅಂದ್ಕೊಂಡಿದ್ವಿ.

0: ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ.
1: ಯಾವ ಊರಾಕೆ ನೀ ಮೈ ಕಾರ್ತಿ, ನಿನಗೆ ಎತ್ತ್ಯಾವ ಮನಿ ಮನಿ ಆರ್ತಿ.
0: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಸಮಯ 9:15:30. ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲಿಗೆ ರಾಮ್ ಲಖನ್ ಚಿತ್ರದ ಹಾಡನ್ನು ಕೇಳಿ. ಅನುರಾಧ ಪೌದ್ವಾಲ್ ಮತ್ತು ಮನೋಹರ್ ಉದಾಸ್ ಅವರು ಹಾಡಿರುವ ಗೀತೆ ಇದು.

ಕಿಶೋರ್ ಕುಮಾರ್, ಮುಖೇಶ್ ಮತ್ತು ಮೊಹಮ್ಮದ್ ರಫಿ ಅವರ ಧ್ವನಿಗಳಲ್ಲಿ ಅಮರ್ ಅಕ್ಬರ್ ಅಂತೋನಿ ಚಿತ್ರದ ಹಾಡು ಪ್ರಸಾರ ಆಯಿತು. ಆನಂದ್ ಬಕ್ಷಿ ಅವರ ರಚನೆಗೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತವಿತ್ತು. 9:29:33 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ.

ಸುಧಾಕರ್ ಶರ್ಮಾ ಅವರು ಬರೆದ ಹಲೋ ಬ್ರದರ್ ಚಿತ್ರದ ಹಾಡು ಪ್ರಸಾರ ಆಯಿತು. ಹಿಮೇಶ್ ರೇಷಮಿಯ ಅವರ ಸಂಗೀತವಿದ್ದ ಈ ಹಾಡನ್ನು ಹಾಡಿದವರು ಕುಮಾರ್ ಸಾನು ಮತ್ತು ಆಲ್ ಕಾಯಾಗ್ನಿಕ್. ಈಗ ದಿಲ್ ಪರ್ದೇಸಿ ಹೋಗಯ ಚಿತ್ರದ ಹಾಡನ್ನು ಕೇಳೋಣ. ಸೋನು ನಿಗಮ್ ಮತ್ತು ಅಲ್ಕಾಯಾಗ್ನಿಕ್ ಅವರ ಧ್ವನಿಗಳಲ್ಲಿರುವ ಈ ಗೀತೆಗೆ ಉಷಾ ಖನ್ನಾ ಅವರ ಸಂಗೀತವಿದೆ.

ಲತಾ ಮಂಗೇಶ್ಕರ್ ಮತ್ತು ಮನ್ಹರ್ ಅವರು ಹಾಡಿದ ಹೀರೋ ಚಿತ್ರದ ಹಾಡನ್ನ ಕೇಳಿದ್ರಲ್ಲ. ಆನಂದ್ ಬಕ್ಷಿ ಅವರ ರಚನೆಗೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತವಿತ್ತು. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಮುಂದಿನ ಹಾಡು ಹಮ್ ತುಮ್ ಚಿತ್ರದ್ದು. ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಈ ಗೀತೆಗೆ ಜತಿನ್ ಲಲಿತ್ ಅವರ ಸಂಗೀತವಿದೆ. ಪ್ರಸೂನ್ ಜೋಶಿ ಅವರ ರಚನೆ.

ವಿವೇಕಾನಂದನಗರ ಧಾರವಾಡದಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಚಂದನಾ ಅವರು ಸಂದೇಶವನ್ನು ರವಾನಿಸಿದ್ದಾರೆ ಚಿತ್ರದುರ್ಗದಿಂದ, ಹಾಗೆಯೇ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಅಮೃತ ಅವರು ಚಿತ್ರದುರ್ಗದಿಂದ, ಸೌಭಾಗ್ಯ ರಾಜನ್ ಕುಂಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ರೆ, ನಾಗರತ್ನ ಅವರ ಸಂದೇಶ ಬಂದಿದೆ ರಾಜಾಜಿ ನಗರದಿಂದ, ಉಮೇಶ್ ಸಂಕೇಶ್ವರ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಮಮತಾ ಮೇಘ ಕೇಶವಪುರ ಹುಬ್ಬಳ್ಳಿಯಿಂದ, ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಇಷ್ಟ ಆದುವಂತ ಇಚಲಕರಂಜಿಯಿಂದ ಅಶೋಕ್ ಗೋಕಾವಿ ಅವರು, ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶ ಕಳಿಸ್ಕೊಟ್ರೆ, ರಾಜು ಅವರು ವಿಜಯನಗರದಿಂದ ಸಂದೇಶವನ್ನು ರವಾನಿಸಿದ್ದಾರೆ, ಪಿ ಎಸ್ ಎಸ್ ರೆಡ್ಡಿ ಅವರ ಸಂದೇಶ ಕೂಡ ಬಂದಿದೆ, ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ ಸಂದೇಶ ರವಾನಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಕಾರ್ಯಕ್ರಮವನ್ನು ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಿಕ್ಕಿಂ ಪೊಲೀಸರಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪೊಲೀಸ್ ಕಲರ್ ಪದಕಗಳನ್ನು ಪ್ರದಾನ ಮಾಡಿದರು. ಗ್ಯಾಂಗ್ಟಕ್ನ ಪಲ್ಜೋರ್ ಕ್ರೀಡಾಂಗಣದಲ್ಲಿ ಅಲಂಕಾರ ಪರೇಡ್ ನಡೆಯಿತು. ಸಿಕ್ಕಿಂ ಈ ಪ್ರಶಸ್ತಿಯನ್ನು ಪಡೆದ ದೇಶದ 15ನೇ ಮತ್ತು ಈಶಾನ್ಯದ 3ನೇ ರಾಜ್ಯವಾಗಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪೊಲೀಸ್ ಪಡೆ ಹೆಚ್ಚು ನಾಗರಿಕ ಕೇಂದ್ರಿತವಾಗಿರಬೇಕೆಂದು ತಿಳಿಸಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದೇಶದ ಕಠಿಣವಾಗಿ ಪರಿಶ್ರಮಿಸುವ ರೈತರ ನಿರಂತರ ಶ್ರಮದಿಂದಾಗಿ ಭಾರತದಲ್ಲಿಂದು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಅಭಿಯಾನ 2026ರ ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. ದೆಹಲಿ, ಹರಿಯಾಣ, ಪಂಜಾಬ್ ಮತ್ತು ತ್ರಿಪುರಾ ರಾಜ್ಯಗಳ ಬಿಜೆಪಿ ಘಟಕಗಳಿಗೆ ನೂತನ ಅಧ್ಯಕ್ಷರನ್ನು ನೇಮಕ ಮಾಡಿ ಭಾರತೀಯ ಜನತಾ ಪಕ್ಷ ಆದೇಶ ಹೊರಡಿಸಿದೆ. ದೆಹಲಿ ಘಟಕದ ಅಧ್ಯಕ್ಷರನ್ನಾಗಿ ಕೇಂದ್ರ ಸಚಿವ ಹರ್ಷ ಮಲ್ಹೋತ್ರಾ, ಹರಿಯಾಣ ಬಿಜೆಪಿ ಘಟಕದ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಅರ್ಚನಾ ಗುಪ್ತಾ, ಪಂಜಾಬ್ ಘಟಕಕ್ಕೆ ಕೇವಲ ಸಿಂಗ್ ದಿಲೋನ್ ಹಾಗೂ ತ್ರಿಪುರಾಕ್ಕೆ ಅಭಿಷೇಕ್ ದೇವ್ ರಾಯ್ ಅವರನ್ನು ನೇಮಕ ಮಾಡಲಾಗಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಯಾಣಿಸುತ್ತಿದ್ದ ವಿಶೇಷ ವಿಮಾನ ದೆಹಲಿ ಬದಲಿಗೆ ಜೈಪುರದಲ್ಲಿ ಇಳಿದಿದೆ. ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಚಿವರಾದ ಕೆಜೆ ಜಾರ್ಜ್, ಭೈರತಿ ಸುರೇಶ್, ಕಾನೂನು ಸಲಹೆಗಾರ ಪೊನ್ನಣ್ಣ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ, ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ವಿಮಾನದಲ್ಲಿ ಇದ್ದಾರೆ. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮರಿ ಹೆಣ್ಣಾಗಿದ್ದಲ್ಲಿ ತಾವರೆಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರಿಡಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಇಂದು ಭಾರತದ ಆಟಗಾರರು 4 ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಹಾಗೂ ಮಿಶ್ರ ಡಬಲ್ಸ್ನ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 10:03:48. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ 11 ಗಂಟೆಯವರೆಗೆ ಇಂಪಾದ ಪ್ರಣಯ ಗೀತೆಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ಚಿರಂಜೀವಿ ಸುಧಾಕರ್ ಚಿತ್ರದ ಹಾಡನ್ನು ಕೇಳಿ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಅವರು ಹಾಡಿರುವ ಈ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ರಚನೆ ಚೇವುದೇ ಶಂಕರ ಬರತ್ತು.

90.9 FM. 10:14 2 ಸೆಕೆಂಡುಗಳಾಗಿದೆ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಂಪಾದ ಪ್ರಣಯ ಗೀತೆಗಳೊಂದಿಗೆ ನಾವು ಸಾಗ್ತಾ ಇದ್ವಿ. ಈಗಷ್ಟೇ ಉದಿತ್ ನಾರಾಯಣ್ ಮತ್ತು ಬೆಳ್ಳ ಶಂಡೆ ಅವರು ಹಾಡಿದ ಜಮಾನ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಕಾರ್ತಿಕ್ ರಾಜ ಅವರ ಸಂಗೀತವಿತ್ತು. ಪ್ರೇಮ ನಿನಾದ ಕಾರ್ಯಕ್ರಮದ ಮುಂದಿನ ಗೀತೆ ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರದ್ದು, ಚಿ ಉದಯಶಂಕರ್ ಅವರ ರಚನೆ ಇದು, ವಿಜಯ ಆನಂದ್ ಅವರ ಸಂಗೀತ ಈ ಗೀತೆಗಿದೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಯಂತ್.

0: ಬ್ರಹ್ಮಗಂಟು ಚಿತ್ರದ ಹಾಡನ್ನ ಪ್ರಸಾರ ಮಾಡಿದ್ವಿ. ವಿಜಯ ಆನಂದ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಮೂಡಿ ಬಂತು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಗೀತೆಯ ರಚನೆ ಆರ್ ಎನ್ ಜೆ ಗೋಪಾಲ್ ಅವರದ್ದು.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಅವಳೇ ನನ್ನ ಹೆಂಡತಿ ಚಿತ್ರದ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ಹಂಸಲೇಖ ಅವರ ಸಂಗೀತ ಮತ್ತು ರಚನೆ ಈ ಹಾಡಿಗಿತ್ತು. ಈಗ ಪ್ರಸಾರವಾಗುವಂಥ ಹಾಡು ಸಮ್ಮಿಲನ ಚಿತ್ರದ ಹಾಡು. ಹಂಸಲೇಖ ಅವರ ರಚನೆ ಮತ್ತು ಸಂಗೀತವಿರುವ ಈ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿದ ಮಿಡಿದ ಶ್ರುತಿ ಚಿತ್ರದ ಹಾಡನ್ನ ಕೇಳಿದ್ರಲ್ಲ. ಈ ಹಾಡನ್ನ ಬರೆದವರು ಗೀತ ಪ್ರಿಯ, ಸಂಗೀತ ನೀಡಿದ್ದು ಉಪೇಂದ್ರ ಕುಮಾರ್. 10:41:48 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ನಾವು ಸಾಗ್ತಾ ಇದ್ದೀವಿ. ಈಗ ಸಮರಸಿಂಹನಾಯಕ ಚಿತ್ರದ ಹಾಡನ್ನು ಕೇಳಿ. ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರು ಹಾಡಿರುವ ಈ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದು ಎಂ ಎನ್ ಕೃಪಾಕರ್.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ.

0: ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಪ್ರೇಮದಿನದ ಕಾರ್ಯಕ್ರಮದಲ್ಲಿ ಈಗಷ್ಟೇ ಸೋಲಿಲ್ಲದ ಸರದಾರ ಚಿತ್ರದ ಹಾಡನ್ನ ಕೇಳಿದ್ರಲ್ಲ. ಚಿತ್ರ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿದ ಗೀತೆಯನ್ನ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ದರ್ಪಣ ಚಿತ್ರದ ಹಾಡನ್ನ ಕೇಳೋಣ. ಚೇತನ್ ಸೊಸ್ಕಾ ಮತ್ತು ಪ್ರಿಯಾ ಯಾದವ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಕಾರ್ತಿಕ್ ವೆಂಕಟೇಶ್.

ಹೀರೋ. ದರ್ಪಣ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಆಲಿಸಿದ ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ಗಳು, ವಿದ್ಯುತ್ ಚಾಲಿತ ವಾಹನಗಳು, ಸೌರ ಫಲಕಗಳು, ಅತ್ಯಾಧುನಿಕ ವಿದ್ಯುನ್ಮಾನ ಸರಕುಗಳು ಮತ್ತು ರಕ್ಷಣಾ ಉಪಕರಣಗಳನ್ನು ತಯಾರಿಸಲು ಅಗತ್ಯವಿರುವ ಪ್ರಮುಖ ವಸ್ತುಗಳನ್ನು ಉತ್ಪಾದಿಸುವಲ್ಲಿ ದೇಶೀಯ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ದೇಶದ ಕಾರ್ಯತಂತ್ರದ ಭಾಗವಾಗಿ ಒಡಿಶಾ, ಗುಜರಾತ್, ತೆಲಂಗಾಣ ಮತ್ತು ಮಹಾರಾಷ್ಟದಲ್ಲಿ 4 ನಿರ್ಣಾಯಕ ಖನಿಜ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ. ದೇಶದಲ್ಲಿರುವ ಪ್ರತಿಯೊಬ್ಬ ಅಕ್ರಮ ನುಸುಳುಕೋರರನ್ನು ಗುರುತಿಸಿ ಹೊರಹಾಕಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಸೋನಿಪುರ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಟಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಸಭೆಯ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಹಾಗೂ ಮೆಡಿಟೇರಿಯನ್ ಪ್ರದೇಶದಲ್ಲಿ ಭಾರತದ ಹಿತಾಸಕ್ತಿಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ 10 ಎಕರೆ ಜಾಗದಲ್ಲಿ 35 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯ ನಿರ್ಮಾಣಗೊಳ್ಳಲಿದೆ ಎಂದು ಹೊಸಕೋಟೆ ಶಾಸಕ ಶರತ್ ಕುಮಾರ್ ಬಚ್ಚೇಗೌಡ ತಿಳಿಸಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು 14-20 ಮಂಡ್ಯನಗರದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಲಂಡನ್ನ ಚೆಲ್ಮಸ್ ಫೋರ್ಡ್ನಲ್ಲಿ ಇಂದು ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ನ ವನಿತಾ ತಂಡಗಳ ನಡುವಿನ 3 ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಟಾಸ್ ಗೆದ್ದಿರುವ ಇಂಗ್ಲೆಂಡ್ ತಂಡ ಬೌಲಿಂಗ್ ಆಯ್ದುಕೊಂಡಿದೆ. ಭಾರತ ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸುತ್ತಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಕ್ಕೆ ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.